ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾ ಹರ್ಟ್ಸ್. ಇಂದು 2026 ಇಸ್ವಿ ಜೂನ್ ತಿಂಗಳಿನ 2ನೇ ತಾರೀಕು ಮಂಗಳವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ, 6:30 ಚಿಂತನ ದಿವಾಕರ್ ಡೆಂಗರೆ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ, ಈ ಎರಡು ಕಾರ್ಯಕ್ರಮಗಳು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಗಲಿವೆ. ಇಂದು ಬೆಳಗ್ಗೆ 7:00 to 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. ಇಂದು ಬೆಳಗ್ಗೆ 7:15 ವಾರಕ್ಕೊಂದು ಕಥೆ, ವಿಶೇಷ ಕಥಾ ಸರಣಿ. ಇಂದು ಬೆಳಗ್ಗೆ 7:45 8:30 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದು ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳು. ಇಂದು ಬೆಳಗ್ಗೆ 10:00 ಮಧ್ಯಾಹ್ನ 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು ಕುರಿತು SDM ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ MS ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಪತ್ರಕರ್ತರಾದ ಎಂ ರವಿ. ಮಧ್ಯಾಹ್ನ 2:40 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ

ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. 5:30 ಮಹಿಳೆಯರ ಕುರಿತ ಕಾರ್ಯಕ್ರಮದಲ್ಲಿ ಸುವರ್ಣ ಸಿಂದಗಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆರು ಗಂಟೆ 10 ನಿಮಿಷಕ್ಕೆ ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿಕತೆ ಪ್ರಸಾರವಾಗುವುದು. 6:30 ಅವಲೋಕನ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಎರ್ನಾಳ ಗ್ರಾಮದ ಯುವ ರೈತರಾದ ದಯಾನಂದ್ ನಾಗರಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಸಾಳುಂಕೆ. ಇಂದು ರಾತ್ರಿ 7:45 ಮತ್ತು ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್, 9:30 ಮನಿ ಟಾಕ್, ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಸಮಯ 6:04:25. ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಆರಂಭದಲ್ಲಿ ಆಲಿಸಿ ಗಜೇಂದ್ರ ಅವರ ಸಾಹಿತ್ಯಕ್ಕೆ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು ಧ್ವನಿ ನೀಡಿದ್ದಾರೆ.

ವಿಜಯಪುರ ಆಕಾಶವಾಣಿಯಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಪುರಂದರದಾಸರ ರಚನೆ ರೇಣುಕಾ ನಾಕೋಡ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ದೇಶಭಕ್ತಿಗೀತೆ ವೃಂದಗಾನದಲ್ಲಿ.

ಈಗ ಸಮಯ ಬೆಳಗಿನ 6:29:25. ಇನ್ನು ಮುಂದೆ ಸರಿಯಾಗಿ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗುವುದು.

0: ಆಕಾಶವಾಣಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರೂ ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ

0: ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟಗಡ್ಡ ಮೀಸೆಗಳೇ ಭಾರವಾದಾವು. ಅಜ್ಜಿಯ ತಿಂತು ಕಜ್ಜಾಯ, ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ, ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ FS ಕಲ್ಲಪ್ಪಣಮಠ ಅವರಿಂದ ಚಿಂತನವನ್ನು ಆಲಿಸುವಿರಿ.

0: ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಕೂಡ ಅವನಿಗೆ ಖಂಡಿತ ಶಿಕ್ಷಣವನ್ನು ಕೊಡುತ್ತೆ ಅಂತ ಕಿವಿಮಾತನ್ನ ಹೇಳಿದ್ದಾರೆ ಚಾರ್ಲ್ಸ್ ಡೆಕನ್. ಪ್ರತಿಯೊಬ್ಬ ವ್ಯಕ್ತಿ ಎರಡು ರೀತಿಯ ಶಿಕ್ಷಣವನ್ನು ಹೊಂದುತ್ತಾನೆ. ಒಂದು ಅವನು ಇತರರಿಗೆ ನೀಡುವಂತಹ ಶಿಕ್ಷಣ, ಇನ್ನೊಂದು ಸ್ವತಃ ಅವನು ಕಲಿಯುವಂತಹ ಶಿಕ್ಷಣ.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
5: ಸೀತಾರಾಮಯ್ಯ, ಕವಿ, ಸಾಹಿತಿ, ವ್ಯಾಕರಣ, ವಿಶೇಷವಾಗಿ ಹಸ್ತಪ್ರತಿ ಶಾಸ್ತ್ರ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಜಾಧವ್, ಪಶುವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಿಂದ ಮಾತನಾಡುತ್ತಿದ್ದೇನೆ. ಇವತ್ತು ನಾವು ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ, ಬೇಸಿಗೆಯಲ್ಲಿ ಪ್ರಮುಖವಾಗಿ ನಾವು ಕಾಣುವಂಥ ಸಮಸ್ಯೆ ಅಂದರೆ ಅತಿಯಾದ ಬಿಸಿಲು, ಆ ಬಿಸಿಲಿನಿಂದ ಒತ್ತಡ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಿ, ನೀರಿನ ಕೊರತೆ. ನೀರಿನ ಕೊರತೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಕಲುಷಿತ ನೀರನ್ನು ಕುಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕಲುಷಿತ ನೀರನ್ನು ಕೊಡಬಾರದು. ಇನ್ನೊಂದು ಏನಂತಂದರೆ ಮೇವಿನ ಅಭಾವ. ಸೊ ಅದಕ್ಕೇನಂತಂದರೆ ಬೇಸಿಗೆಯಲ್ಲಿ ಮೇವಿನ ಅಭಾವ ನಾವು ನಮ್ಮ ಕೈಯಿಂದ ನಾವೇ ಕಂಟ್ರೋಲ್ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತಂದರೆ ಯಾವಾಗ ಮೇವಿನ ಲಭ್ಯತೆ ಇರುತ್ತೋನೋ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದು. ಅಂದರೆ ಈಗ ಬೇಸಿಗೆಯಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ಏನಂದರೆ ಹಸಿರು ಮೇವಿನ ಕೊರತೆ ಇದ್ದೇ ಇರುತ್ತೆ. ಸೊ ಆ ಹಸಿರು ಮೇವಿನ ಕೊರತೆ ಬರಬಾರದು ಅಂತಂದರೆ ಮುಂಜಾಗ್ರತವಾಗಿ ರಸಮೇವನ್ನು ತಯಾರಿಸಿ ಇಟ್ಕೋಬೇಕು. ಆ ರಸಮೇವನ್ನು ನೀವು ಹಸಿರು ಮೇವಿಗೆ ಪರ್ಯಾಯವಾಗಿ ತಿನ್ನಿಸ್ಬೋದು. ಅದಲ್ಲದೆ ನೀವು ಅಜೋಲಾ ಅಂತ ಹೇಳಿ ನಾವು ಬೆಳೆಸಿಬಿಟ್ಟು ಅದನ್ನು ಕೂಡ ನಾವು ಒಂದು ಪೌಷ್ಟಿಕ ಆಹಾರದ ಮೂಲವಾಗಿ ನಾವು ದನಗಳಿಗೆ ಕೊಡಬಹುದು. ಇದಲ್ಲದೆ ಬೇಸಿಗೆಯಲ್ಲಿ ಹೈಡ್ರೋಫೋನಿಕ್ ಅಂದರೆ ಜಲಕೃಷಿ ಘಟಕದಿಂದ ಕೂಡ ನಾವು ಮೇವನ್ನು ತಯಾರಿಸಿ ಆ ಟೈಮಲ್ಲಿ ಯಾವುದಾದ್ರೂ ದನ ಏನಾದರೂ ಅದು ಕರು ಹಾಕಿದರೆ ಆ ಕರು ಹಾಕಿದಾಗ ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಅದಕ್ಕೆ ಹಸಿರು ಮೇವಿನ ಒಂದು ಅವಶ್ಯಕತೆ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಹೈಡ್ರೋಪೋನಿಕ್ನಿಂದ ಮೇವನ್ನು ಕೂಡ ಬೆಳೆಸಿಬಿಟ್ಟು ನಾವು ಅಂದರೆ ನಾವೇನು ಹೇಳ್ತೀವಿ ಅಂದರೆ ಬೀಜ ಮತ್ತು ನೀರಿನ ಒಂದು ಉಪಯೋಗದಿಂದ ನಾವು ಮೇವನ್ನು ಬೆಳೆಸಿ ದನಗಳಿಗೆ ಕೊಡಬಹುದು. ಸೊ ಈ ರೀತಿ ಮೂರು ಅಂದರೆ ಏನಂದರೆ ನಾವು ಬಿಸಿಲು, ನೀರು, ಅದಲ್ಲದೆ ಮೇವಿನ ಅಭಾವವನ್ನು ಇವು ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಟ್ಟರೆ ದನಗಳಲ್ಲಿ ನಾವು ಅಥವಾ ಜಾನುವಾರುಗಳಲ್ಲಿ ಹೆಚ್ಚಿನ ಉತ್ಪಾದಕತೆಯನ್ನು ಕಾಣಬಹುದು. ಮತ್ತೇನಾದರೂ ಜಾನುವಾರುಗಳ ಬಗ್ಗೆ

ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9481806777. 9481806777. ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ತಮಗೆ ಬೇಕಾದ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:40 ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಹಾಡಿದ ಕಲಾವಿದರು ಬಿ ಕೆ ಸುಮಿತ್ರಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತವನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 6:54:43. ಇನ್ನು ಮುಂದೆ ಸರಿಯಾಗಿ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ವಿಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣ, ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ದ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು.

0: ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಳೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 FIR ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೆಯ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆ ಕಾರ್ಯದ

0: ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
1: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂತ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂತ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಆಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ವಿಜಯಪುರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಒಂದು ದೊಡ್ಡ ಕುಟುಂಬ, ಒಬ್ಬರನ್ನೊಬ್ಬರು ಬಿಟ್ಟು ಇರದಷ್ಟು ಪ್ರೀತಿ. ಪ್ರೀತಿ ಬಾಂಧವ್ಯ ಅವರಲ್ಲೂ ಸಾಕಷ್ಟು ಇತ್ತು. ಸಹಸಂಬಂಧಿ ಕುಟುಂಬದವರ ಜೊತೆ ರಕ್ತ ಸಂಬಂಧಿಕರೊಡನೆ ಅಷ್ಟೇ ಅನ್ಯೋನ್ಯತೆಯಿಂದ ಬಾಳುತ್ತಿದ್ದರು. ಆ ಕುಟುಂಬ ಎಷ್ಟು ಹತ್ತಿರ ಇತ್ತು ಎಂದರೆ ತಮ್ಮ ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವಷ್ಟು ಅವರಲ್ಲಿ ಪ್ರೀತಿ ವಿಶ್ವಾಸವಿತ್ತು. ಸೋದರ ಸಂಬಂಧದಲ್ಲಿ ಇದು ಮೂರನೇ ತಲೆಮಾರಿನ ಮದುವೆ. ಹೀಗೆ ಮಾಡುವುದರಿಂದ ಸಂಬಂಧ ಗಟ್ಟಿಯಾಗಿರುತ್ತದೆ ಎಂಬ ನಂಬಿಕೆ ಅವರಲ್ಲಿ. ಅವರು ತಮ್ಮ ತಮ್ಮ ಮಕ್ಕಳನ್ನು ಮದುವೆ ಕೂಡ ಸಹಸಂಬಂಧಿಕರನ್ನೆಲ್ಲರನ್ನು ಕರೆಸಿ ಅದ್ಧೂರಿಯಿಂದ ಮಾಡಿದರು. ಹೀಗೆ ದಿನ ಕಳೆದಂತೆ ಹಳೆಯ ಬೇರು ಹೊಸ ಚಿಗುರು ಎಂಬ ಗಾದೆ ಮಾತಿನಂತೆ ನವ ಜೋಡಿಗಳು ಒಳ್ಳೆಯ ಸುದ್ದಿ ತಿಳಿಸಿದರು. ಮನೆಯಲ್ಲಿ ಹಬ್ಬದ ವಾತಾವರಣ, ಸಿಹಿ ತಿನಿಸು, ಪೂಜೆ, ಪುನಸ್ಕಾರ, ಹಾಡು, ಹರಟೆ ಹೀಗೆ ನಡೆಯಿತು. ದಿನ ಒಂದರಂತೆ ಶುಚಿ ರುಚಿಯಾದ ಪಕ್ವಾನ ನಡೆದವು. ಅಕ್ಕಪಕ್ಕದ ಬೀಗರೆಲ್ಲ ಬಂದು ಸೀಮಂತ ಕಾರ್ಯಕ್ರಮ ಮಾಡಿದರು. ಇವರು ಕೂಡ ಅತಿ ವಿಜೃಂಭಣೆಯಿಂದ ಇಡೀ ಊರಿಗೆ ಊಟ ಹಾಕಿ ಸೀಮಂತ ಕಾರ್ಯಕ್ರಮ ಮಾಡಿ ಹರಟೆ ಹೊಡೆಯುತ್ತಾ ಮನೆಯ ಅಂಗಳದಲ್ಲಿ ಕುಳಿತಿದ್ದರು. ತುಂಬಿದ ಗರ್ಭಿಣಿ ಮಲ್ಲವ್ವಗೆ ಹೆರಿಗೆ ನೋವು ಕಾಣಿಸಿತು. ಸಮಯ ರಾತ್ರಿ 11 ಗಂಟೆಯಾಗಿತ್ತು. ಹತ್ತಿರದಲ್ಲಿ ಯಾವ ಒಂದು ಆಸ್ಪತ್ರೆ ಕೂಡ ವಿರಲಿಲ್ಲ. ಈ ಗೋಡಿಹಾಳ ಹಳ್ಳಿಯಲ್ಲಿ ಇದೇ ಒಂದು ದೊಡ್ಡ ಸಮಸ್ಯೆ ಇತ್ತು. ಈ ಸಮಸ್ಯೆ ಈಗ ಮಲ್ಲವ್ವಗೂ ಬಂದಿತ್ತು. ಈ ಊರಲ್ಲಿ ಇದಕ್ಕೆ ಪರಿಹಾರವಾಗಿ ಒಬ್ಬಳು ಸೂಲಗಿತ್ತಿ ಇದ್ದಳು. ಅವಳದೋ ಬಲು ಜೋರು. ಹೆರಿಗೆ ನೋವು ಬಂದಿದೆ, ಬನ್ನಿ ಎಂದರೆ 108 ಕಂಡೀಷನ್ ಹಾಕಿ ಬರುತ್ತಿದ್ದಳು. ಅವಳ ಈ ನಡವಳಿಕೆಯಿಂದ ಕೆಲವು ಗರ್ಭಿಣಿಯರು, ಮಕ್ಕಳು

ಮಕ್ಕಳು ಜೀವನ ಮರಣದ ಮಧ್ಯೆ ಹೋರಾಡುತ್ತಿದ್ದರು. ಆವತ್ತಿನ ರಾತ್ರಿ ಕೂಡ ಮಲ್ಲವ್ವಗೆ ಮತ್ತು ಅವಳ ಮಗುವಿನ ಜೀವಕ್ಕೆ ಆಪತ್ತು ಎದುರಾಯಿತು. ಆ ಸೂಲಗಿತ್ತಿ ರತ್ನವ್ವ ಬರುವಷ್ಟರಲ್ಲಿ ರಕ್ತಸ್ರಾವವಾಗಿ ಆತಂಕದಲ್ಲಿಯೇ ಹೆರಿಗೆ ಕೂಡ ಆಯಿತು. ಗಂಡು ಮಗುವಿನ ಜನನದಿಂದ ಎಲ್ಲೆಡೆ ಸಂತಸದ ವಾತಾವರಣ. ತಾಯಿ ಮಗುವಿನ ಆರೋಗ್ಯಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿದರು. ಆದರೆ ಮಗು ಬೆಳೆದಂತೆ ಅಷ್ಟೊಂದು ಹುಷಾರಾಗಿ ಇರದೇ ಇದ್ದದ್ದನ್ನು ತಾಯಿ ಮಲ್ಲವ್ವನ ಗಮನಕ್ಕೆ ಬರುತ್ತದೆ. ಇದನ್ನು ಅವಳು ಮನೆಯವರ ಮುಂದೆ ಹೇಳಿದರೂ ಮಗು ಚಿಕ್ಕದಿದೆ, ಅದಕ್ಕೆ ನಿನಗೆ ಹಾಗೆ ಅನ್ನಿಸಿರಬಹುದು ಎಂದು ಉದಾಸೀನ ಮಾಡಿದರು. ಹೆತ್ತ ಕರುಳಿನ ವೇದನೆ ಬೇರೆಯವರಿಗೆ ತಿಳಿಯದೇ ಹೋಯಿತು. ಮತ್ತಷ್ಟು ದಿನ ಕಳೆದ ಮೇಲೆ ನೋಡಿದರಾಯಿತು ಎಂದು ಮಲ್ಲವ್ವ ಸುಮ್ಮನಾದಳು. ಹೀಗೆ ಮೂರ್ನಾಲ್ಕು ತಿಂಗಳಾಗಿದ್ದು ಆದರೂ ನಗದೆ ಆಡದೆ ಬಿದ್ದಲೇ ಬೀಳುತ್ತಿತ್ತು ಮಗು. ಇನ್ನು ಹೆತ್ತ ಕರುಳು ಇದನ್ನು ಸಹಿಸದೆ ತಾನೇ ಒಬ್ಬಳೆ ಪಕ್ಕದ ಶಹರಕ್ಕೆ ಬಸ್ ಹತ್ತಿ ಹೊರಟಳು. ತಮ್ಮ ಊರು ಗೋಡಿಹಾಳ ಬಿಟ್ಟು ಹೊರಗೆ ಹೋದವಳಲ್ಲ. ಮಗುವಿನ ಪರಿಸ್ಥಿತಿ ನೋಡದಾಗದೆ ಅವರೀರ್ವರ ಕಾಲು ಹಿಡಿದು ತನ್ನ ಹತ್ತಿರ ಇರೋ ಪುಡಿಗಾಸನ್ನು ಆಸ್ಪತ್ರೆಗೆ ಕೊಟ್ಟು ಚಿಕಿತ್ಸೆ ಕೊಡಲು ಬೇಡಿಕೊಂಡಳು. ಅಲ್ಲಿರುವ ಡಾಕ್ಟರ್ ಒಂದು ವಾರ ಆಸ್ಪತ್ರೆಯಲ್ಲಿ ಇರಿಸಿಕೊಂಡು ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಿಲ್ಲ, ಅದಲ್ಲದೆ ಡಿಲೆವರಿ ಸಮಯದಲ್ಲಿ ತಲೆಗೆ ಒತ್ತಡ ಉಂಟಾಗಿರಬಹುದು, ಹಾಗಾಗಿ ಮಗು ಎಲ್ಲರ ತರಹ ಇಲ್ಲ, ಇದಕ್ಕೆ ತುಂಬ ದಿನ ಚಿಕಿತ್ಸೆ ಕೊಡಬೇಕು ಆಗುತ್ತೆ, ದುಡ್ಡು ಕೂಡ ಖರ್ಚಾಗುತ್ತೆ ಎಂದಾಗ ಮಲ್ಲವ್ವ ಕಣ್ಣೀರು ಹಾಕುತ್ತಾ ವೈದ್ಯರ ಕಾಲಿಗೆ ಬಿದ್ದಳು. ಮಗುವನ್ನು ಎಲ್ಲರ ಹಾಗೆ ಮಾಡಲು ಬೇಡಿಕೊಂಡಳು. ಈ ವಿಚಾರವನ್ನು ಗೋಡಿಹಾಳದಲ್ಲಿರುವ ತನ್ನ ಮನೆ ಮಂದಿಗೆ ತಿಳಿಸಿದಳು. ಊರಿಂದ ಮಗುವಿನ ತಂದೆ ಅಜ್ಜ ಅಜ್ಜಿ ಇನ್ನಷ್ಟು ದುಡ್ಡನ್ನು ಸಾಲ ಮಾಡಿ ತರುತ್ತಾರೆ. ವರ್ಷಾನುಗಟ್ಟಲೆ ಮಗುವಿನ ಚೇತರಿಕೆಗೆ ಸಾಕಷ್ಟು ದುಡ್ಡು ಸುರಿದು ಸಾಕಾದ ದಂಪತಿಗಳು ಗೋಡಿಹಾಳಕ್ಕೆ ತೆರಳುತ್ತಾರೆ. ಅಷ್ಟೇ ಅಲ್ಲದೆ ನಾಟಿ ಔಷಧಿ ಕೊಡುವವರ ಹತ್ತಿರ ಚಿಕಿತ್ಸೆ ಕೊಡಿಸಿದರೂ ಉಪಯೋಗವಾಗಲಿಲ್ಲ. ಹೀಗೆ ಮಗು 5-6 ವರ್ಷದಾಗುತ್ತೆ. ಬೇಸತ್ತ ಮಲ್ಲವ್ವ ಎಲ್ಲ ಆಸೆಗಳನ್ನು ಬಿಟ್ಟು ಬದುಕಲು ಶುರು ಮಾಡುತ್ತಾಳೆ. ಮಗುವನ್ನು ದಿನ ಬೆಳಗ್ಗೆ ಸ್ನಾನ ಮಾಡಿಸಿ ಮನೆಯ ಗೇಟ್ ಹತ್ತಿರ ತಂದು ಕೂಡಿಸುವ ರೂಢಿ ಮಾಡಿರುತ್ತಾಳೆ. ಶಾಲೆಗೆ ಹೋಗುವ ಬರುವ ವಿದ್ಯಾರ್ಥಿಗಳನ್ನು ನೋಡುತ್ತಾ ಕೂಡುತ್ತಿದ್ದದ್ದು ಮಗು. ಶಾಲೆಗೆ ಹೋಗುವ ಬರುವ ವಿದ್ಯಾರ್ಥಿಗಳು ಮಕ್ಕಳು ಆ ಹುಡುಗನನ್ನು ಗೇಲಿ ಮಾಡುತ್ತಾ ಮಾತನಾಡಿಸುತ್ತಾ ಹೋಗುತ್ತಿದ್ದರು. ಆದರೆ ಮಗು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕಣ್ಣು ಬಿಟ್ಟು ನೋಡುತ್ತಾ ಇರುತ್ತಿತ್ತು. ಹೀಗೆ ನಡೆಯುತ್ತಿರುವಾಗ ಆ ಗೋಡಿಹಾಳಕ್ಕೆ ದೂರದ ಧಾರವಾಡದಿಂದ ಮಾಲತಿ ಎಂಬ ಒಬ್ಬ ಶಿಕ್ಷಕಿ ವರ್ಗಾವಣೆಯಾಗಿ ಬರುತ್ತಾಳೆ. ತುಂಬಾ ಸುಂದರ ಮತ್ತು ಸುಶಿಕ್ಷಿತ, ಮಕ್ಕಳಲ್ಲಿ ದೇವರನ್ನು ಕಾಣುವ ಮನೋಭಾವನೆ ಹೊಂದಿದವಳಾಗಿದ್ದಳು. ಕೆಲವೇ ದಿನಗಳಲ್ಲಿ ಮಕ್ಕಳ ಮನಸ್ಸನ್ನು ಗೆದ್ದಿದಳು. ಅವಳು ಬಂದಾಗಿನಿಂದ ಶಾಲೆಗೆ ಒಂದು ಕಳೆ ಬಂದಿತ್ತು. ಊರಲ್ಲಿ ಟೀಚರಮ್ಮ ಎಂತಲೇ ಕರೆಯಲಾರಂಭಿಸಿದರು. ಈ ಕಡೆ ಮಲ್ಲಮ್ಮಗಳು ಮತ್ತು ಆ ಮನೆಯ ಎಲ್ಲ ಸದಸ್ಯರಿಗೂ ಆ ಮಗು ಭಾರವಾಗಿತ್ತು. ತಾಯಿ ಮಲ್ಲವ್ವ ಮಗುವನ್ನು ಬೈಯುತ್ತಾ ಹೊರಗಡೆ ತಂದು ಕೂಡಿಸಿ ಅದಕ್ಕೆ ಸ್ನಾನ ಮಾಡಿಸುತ್ತಿರುವುದನ್ನು ನೋಡಿದ ಟೀಚರಮ್ಮ, ಯಾಕಮ್ಮ ಮಗುವನ್ನು ಬೈತಿದ್ದೀರಿ ಎಂದಳು. ಅಯ್ಯೋ ಏನು ಮಾಡಲಿ ಟೀಚರಮ್ಮ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದನೋ, ಈ ಜನ್ಮದಲ್ಲಿ ಇಂಥ ಮಗು ಜನಿಸಿದೆ, ಮನೆಯವರು ಯಾರೂ ಇಷ್ಟಪಡದ ಮಗುವಾಗಿದೆ, ನನಗೋ ಹೆತ್ತ ಕರುಳು ಬಿಸಿ ತುಪ್ಪದಂತಾಗಿದೆ, ನನ್ನ ಪಾಲಿಗೆ ಉಗುಳೋಕೂ ಆಗದೆ ನುಂಗೋಕೂ ಆಗದಂತಾಗಿದೆ, ನಾನಾದರೂ ಎಷ್ಟು ದಿನ ಸೇವೆ ಮಾಡಲು ಸಾಧ್ಯ, ನನಗೇನಾದರೂ ಆದರೆ ಈ ಮಗುವನ್ನು ನೋಡಿಕೊಳ್ಳುವವರು ಯಾರು? ಓ ಹೌದಾ, ಹೀಗೆಲ್ಲ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ, ಕ್ಷಮಿಸಿ ನನಗೆ ಸ್ಕೂಲ್ ಟೈಮ್ ಆಗಿದೆ, ನಾನು ಬರುತ್ತೇನೆ. ಈ ಮಧ್ಯ ಶಾಲೆಗೆ ದಸರೆಯ ರಜೆ ಬಿಡುತ್ತದೆ. ಟೀಚರಮ್ಮ ತಮ್ಮೂರಿಗೆ ಹೋಗುತ್ತಾಳೆ. ಗೋಡಿಹಾಳದಲ್ಲಿ ಮಗು ಎಲ್ಲಾದರೂ ಕಳಿಸಲು ಯೋಚಿಸುತ್ತಾರೆ. ಮನೆಯಲ್ಲಿ ದಿನೇ ದಿನೇ ಜಗಳಕ್ಕೆ ಆ ಮಗುವೇ ಕಾರಣ ಎಂದು ನಿರ್ಧಾರ ಮಾಡಿದಂತೆ ಕಾಣುತ್ತಲಿತ್ತು. ಇದೇ ಗದ್ದಲದಲ್ಲಿ ರಜೆ ಕಳೆಯಿತು. ಮತ್ತೆ ಟೀಚರಮ್ಮ ಅದೇ ಊರಿಗೆ ಬಂದಳು. ದಿನದ

0: ಹಾಗೆ ಶಾಲೆಗೆ ಹೋಗುವ ದಾರಿಯಲ್ಲಿ ಅದೇ ಮಗು ಕುಳಿತಿತ್ತು. ಅದನ್ನು ಮಾತನಾಡಿಸಿ ಆಡಿಸಿ ಶಾಲೆಗೆ ಹೋದಳು. ಆದರೆ ಆ ಮಗು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಹೀಗೆ ಪ್ರತಿನಿತ್ಯ ಮಗುವನ್ನು ಮಾತನಾಡಿಸಿ ಶಾಲೆಗೆ ಹೋಗುವ ರೂಢಿಯಾಯಿತು. ಮಗುವಿಗೂ ಮನೆಯ ವಾತಾವರಣ ಬೇಜಾರಾಗಿತ್ತು ಎನಿಸುತ್ತದೆ. ಟೀಚರಮ್ಮ ಬರುವ ಹೊತ್ತಿಗೆ ಮಗು ತಾನಾಗೆ ತೆವಳುತ್ತಾ ಏಳುತ್ತಾ ಬೀಳುತ್ತಾ ಗೇಟ್ ಹತ್ತಿರ ಬಂದು ಕೂಡುವ ರೂಢಿ ಮಾಡಿಕೊಳ್ಳುತ್ತದೆ. ಮಗು ಚಿಕ್ಕ ಚಿಕ್ಕ ಹೆಜ್ಜೆ ಇಡುತ್ತಾ ಟೀಚರಮ್ಮಳ ಹಿಂದೆ ಬೆನ್ನತ್ತಿ ಹೊರಟಿತು. ಹೀಗೆ ಒಂದು ದಿನ ಟೀಚರಮ್ಮ ಮೈಮರೆತು ಪಾಠ ಮಾಡುತ್ತಿರುವಾಗ ಅವಳ ವರ್ಗದ ಕೋಣೆಯ ಮುಂದೆ ಆ ಮಗು ಬಂದಿದ್ದು ನೋಡಿ ಆಶ್ಚರ್ಯಪಟ್ಟಳು. ಆಚೆ ಬಂದು ಮಗುವನ್ನು ಎತ್ತಿಕೊಂಡು ಹೆಸರು ಏನೆಂದು ಕೇಳಿದಳು. ಆ ಮಗುವಿಗೆ ನಗುವುದೊಂದು ಬಿಟ್ಟು ಬೇರೇನೂ ಗೊತ್ತಾಗಲಿಲ್ಲ. ಮಗುವನ್ನು ಮನೆಗೆ ಬಿಟ್ಟು ಬರಲು ಹೋದ ಟೀಚರಮ್ಮ ತಾಯಿ ಮಲ್ಲವನ ಜೊತೆ ಸ್ವಲ್ಪ ಹೊತ್ತು ಕೂತು ಮಗುವಿನ ವಿಷಯವನ್ನೆಲ್ಲ ಕೇಳಿ ತಿಳಿದುಕೊಂಡಳು. ಮಗು ಇಷ್ಟು ದೊಡ್ಡದಾದರೂ ಕೂಡ ಅದಕ್ಕೆ ಹೆಸರು ಇಡಬೇಕು ಎಂದು ಅವರ ಮನೆಯವರಿಗೆ ಅನ್ನಿಸಿರಲಿಲ್ಲ. ಇದನ್ನೆಲ್ಲ ಕೇಳಿದ ಟೀಚರಮ್ಮ ತಾನೇ ಆ ಮಗುವಿಗೆ ಹೆಸರು ಇಡಲು ಮುಂದಾಗುತ್ತಾಳೆ. ಮನೆಯವರ ಒಪ್ಪಿಗೆ ಪಡೆದು ವಿಶ್ವಾಸ ಎಂದು ಹೆಸರು ಇಟ್ಟಳು. ಪ್ರತಿನಿತ್ಯ ವಿಶ್ವಾಸನನ್ನು ತನ್ನ ಜೊತೆ ಶಾಲೆಗೆ ಕರೆದೊಯ್ಯತೊಡಗಿದಳು. ಅವರೀರ್ವರ ನಡುವೆ ತಾಯಿ ಮಗುವಿನಷ್ಟೇ ಅನ್ಯೋನ್ಯತೆ ಬೆಳೆಯಿತು. ಹೀಗಿರುವಾಗ ಶಾಲೆಗೆ ಬೇಸಿಗೆ ರಜೆ ಬಂದಿತು. ಮಾರನೇ ದಿನ ಬೆಳಿಗ್ಗೆ ಟೀಚರಮ್ಮ ವಿಶ್ವಾಸಿಗೆ ಭೇಟಿಯಾಗಿ ತಮ್ಮೂರಿಗೆ ಹೋಗುತ್ತಾಳೆ. ಆ ಮುಗ್ಧ ವಿಶ್ವಾಸಿಗೆ ಶಾಲೆ ರಜೆ ಎಂದರೆ ಏನು ಗೊತ್ತು ಹೇಳಿ. ಮರುದಿನ ವಿಶ್ವಾಸ ಪ್ರತಿನಿತ್ಯದ ಹಾಗೆ ಮನೆಯ ಬಾಗಿಲಿನ ಮುಂದೆ ಟೀಚರಮ್ಮಳ ದಾರಿ ಎಷ್ಟು ಹೊತ್ತು ಕಾದರೂ ಟೀಚರಮ್ಮ ಬರದೇ ಇದ್ದಿದ್ದರಿಂದ ಸಪ್ಪೆ ಮುಖ ಹಾಕಿಕೊಂಡು ಮನೆಯ ಒಳಗೆ ಹೋದನು. ಹೀಗೆ ಎರಡು ಮೂರು ದಿನ ಕಾದರೂ ಟೀಚರಮ್ಮ ಬರದೇ ಇದ್ದುದು ನೋಡಿ ವಿಶ್ವಾಸ್ ಏಳುತ್ತಾ ಬೀಳುತ್ತಾ ಶಾಲೆಯ ಹತ್ತಿರ ಹೋಗಿ ಕೂಡುತ್ತಾನೆ. ಟೀಚರಮ್ಮಳ ವರ್ಗದ ಕೋಣೆಯ ಬಾಗಿಲನ್ನು ಬಡಿದು ಅಳತೊಡಗುತ್ತಾನೆ. ಇತ್ತ ವಿಶ್ವಾಸನನ್ನು ಅವರ ಮನೆಯಲ್ಲಿ ಹುಡುಕಿ ಸುಸ್ತಾಗುತ್ತಾರೆ. ಯಾರೋ ಒಬ್ಬ ವ್ಯಕ್ತಿ, ನಿಮ್ಮ ಮನೆಯ ಹುಡುಗ ಶಾಲೆಯ ಕಡೆ ಹೋಗುತ್ತಿದ್ದ, ನಾನು ನೋಡಿರುವೆ ಎಂದರು. ಮನೆಯ ಜನ ಶಾಲೆಗೆ ಹೋದವರೇ ವಿಶ್ವಾಸನನ್ನು ಸಿಕ್ಕಾಪಟ್ಟೆ ಹೊಡೆದು ಮನೆಗೆ ಎಳೆದು ತಂದರು. ಈ ವರ್ತನೆಯಿಂದ ಮಗು ನೊಂದುಕೊಂಡು ಮತ್ತೆ ಮೊದಲಿನ ಹಾಗೆ ಒಂದು ಮೂಲೆಯಲ್ಲಿ ಕೂಡಲಾರಂಭಿಸಿತು. ಅತ್ತ ಊರಿಗೆ ಹೋದ ಟೀಚರಮ್ಮಗೆ ವಿಶ್ವಾಸನ ನೆನಪು ಕಾಡುತ್ತಲಿತ್ತು. ಏನೋ ಕಳೆದುಕೊಂಡ ಅನುಭವ ಅವಳಿಗೆ. ಮನಸ್ಸು ಕೇಳದೆ ಶಾಲೆಗೆ ರಜೆ ಇದ್ದರೂ ಕೂಡ ವಿಶ್ವಾಸನನ್ನು ಕಾಣಲು ದೂರದ ಧಾರವಾಡದಿಂದ ಬರುತ್ತಾಳೆ. ಟೀಚರಮ್ಮಳ ನೋಡಿದ ತಕ್ಷಣ ಮಗು ಆನಂದ ಬಾಷ್ಪ ಸುರಿಸುತ್ತಾ ಅವಳತ್ತ ಓಡಿ ಬರುತ್ತದೆ. ಟೀಚರಮ್ಮಳ ಕಣ್ಣು ಕೂಡ ಒದ್ದೆಯಾಯಿತು. ವಿಶ್ವಾಸ್ನ ಈ ಬದಲಾವಣೆಯನ್ನು ನೋಡಿದ ಮನೆಯ ಜನ ಗಾಬರಿಯಾಗುತ್ತಾರೆ. 10 ವರ್ಷಗಳಿಂದ ಸಾಕಿ ಸಲುಹಿ ಎಷ್ಟೋ ಆಸ್ಪತ್ರೆ ನಾಟಿ ಔಷಧಿ ಹೋಮ ಹವನ ಮಾಡಿದರೂ ಚೇತರಿಸಿದ ಮಗ ಈ ಟೀಚರಮ್ಮಳಿಂದ ಇಷ್ಟೊಂದು ಬದಲಾವಣೆ ಹೊಂದಿದ್ದು ನೋಡಿ ಸಂತೋಷಪಟ್ಟರು. ವಿಶ್ವಾಸ್ನನ್ನು ತನ್ನ ಜೊತೆ ಸಿಟಿಗೆ ಕರೆದುಕೊಂಡು ಹೋಗುವ ಟೀಚರಮ್ಮ ನಿರ್ಧರಿಸಿ ಮನೆಯವರ ಒಪ್ಪಿಗೆ ಪಡೆಯುತ್ತಾಳೆ. ತನ್ನ ಶಿಕ್ಷಕ ವೃತ್ತಿಯ ಕೆಲಸವನ್ನು ಹಳ್ಳಿಯಿಂದ ವರ್ಗಾಯಿಸಿಕೊಂಡು ವಿಶ್ವಾಸನನ್ನು ಕರೆದುಕೊಂಡು ಹೋಗುತ್ತಾಳೆ. ಅವನನ್ನು ತನ್ನ ಮಗನಂತೆ ಪ್ರೀತಿಯಿಂದ ಬೆಳೆಸುತ್ತಾಳೆ. ದಿನ ಕಳೆದಂತೆ ವಿಶ್ವಾಸ್ ಚೆನ್ನಾಗಿ ನಡೆಯಲು ಮಾತನಾಡಲು ಕಲಿಯುತ್ತಾನೆ. ತನ್ನ ಜೊತೆ ಶಾಲೆಗೆ ಕರೆದೊಯ್ದು ಅಕ್ಷರ ಅಭ್ಯಾಸ ಕೂಡ ಮಾಡಿಸಿ ಸಮಾಜದಲ್ಲಿ ಸಹಜವಾಗಿರುವ ಮಕ್ಕಳಂತೆ ಅವನನ್ನು ಮಾಡುತ್ತಾಳೆ. ಪ್ರೀತಿ ಮತ್ತು ವಿಶ್ವಾಸದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಈ ಕಥೆಯ ತಾತ್ಪರ್ಯವಾಗಿದೆ.
1: ಇದುವರೆಗೆ ಕಥೆ ವಿಶ್ವಾಸ ಕಥೆ ಬರೆದು ಪ್ರಸ್ತುತಪಡಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ. ಸಂಕಲನ ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:30:15.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620127000.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಳಗರೆ ಗಮನಿಸಿ, ಕಠಿಣ ಪರಿಸ್ಥಿತಿ ಬರುವುದು ಜೀವನದ ಒಂದು ಭಾಗ ಮಾತ್ರ. ಅದರಲ್ಲಿಯೇ ನಕ್ಕು ಹೊರಗಡೆ ಬರುವುದು ಜೀವನದಲ್ಲಿಯೇ ಒಂದು ಕಲೆ.

ಈಗ ಸಮಯ ಬೆಳಗಿನ 7:33:30. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:35 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾಕ್ಟರ್ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ

0: ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲಿ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಬ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಖ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ

ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ ಎರಡು ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026 ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026 ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ಧತೆ ಪಡಿಸಲಾಗುತ್ತಿದ್ದರೂ ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030 ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಹಾಗೂ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:45:50.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆಲಿಸಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮರ್ಯಾದೆ ಮಹಲು ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಯಜಮಾನ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:30:32.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ

ಗುಡುಗುಡು ಓಡದೆ ಭಾರವ ಎತ್ತದೆ ಮೆಟ್ಟಲ ಇಳಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿಹ ಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಅಂತ, AK-47, ಅಲೆಮಾರಿ, ಆಕಾಶ್ ಮತ್ತು

0: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು.
1: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
0: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
1: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
0: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
1: ಮೊಬೈಲ್ ಸಂಖ್ಯೆ 9620127000.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹಲೋ
1: ಹಲೋ, ಯಾರು ರೀ?
0: ಹಲೋ, ನಮಸ್ತೆ ರೀ ಮೇಡಮ.
1: ನಮಸ್ಕಾರ ರೀ. ಯಾರತ್ ಗೊತ್ತಾಗವಲ್ದಲ್ ರೀ.
0: ನಿಮ್ ಚಿನ್ನು ಅದಾಳಲ್ ರೀ?
1: ಅದಾಳ ರೀ. ನಮ್ ಚಿನ್ನು ಏನಾಯ್ತು ರೀ ಈಗ?
0: ನಿಮ್ ಚಿನ್ನು ಏನೂ ಆಗಿಲ್ಲ ರೀ. ನಾನು ನಿಮ್ ಚಿನ್ನು ಸಾಲಿ ಮಾಸ್ತರ್ ಅದೇನ್ರಿ ನಾನು.
1: ಓಹೋ, ನಮಸ್ಕಾರ ರೀ ಮಾಸ್ತರ್.
0: ನಮಸ್ಕಾರ ರೀ. ನಮಸ್ಕಾರ ಮೇಡಮ್. ಯಾಕೋ ನಿಮ್ ಹುಡುಗಿ ಇವತ್ತ ಸಾಲಿಗೆ ಬರ್ಲಿಲ್ಲಲ್ರಿ?
1: ಅಯ್ಯ, ಇನ್ನ ಇವತ್ ಚಾಲು ಆಗೈತಿ ಬಿಡ್ರಿ. ಇನ್ನ ಏನ್ರಿ, ಏನ ಅಂತಪ್ರಿ ಅವ್ಸ್ ರೈತ್ರಿ. ಇನ್ನೊಂದ್ ಸ್ವಲ್ಪ ದಿನ ಹೋಲಿರಿ, ಇನ್ನೊಂದಿಟ್ಟು ಆಟ ಆಟ ಈಟ ಆಡ್ತಾಡ್ರಿ.
0: ಏ, ಹಂಗ್ ಮಾಡ್ಬಾರ್ದ್ರಿ. ಎಲ್ಲ ಮಕ್ಳು ಇವತ್ತ ಶಾಲೆಗೆ ಬಂದಾವ. ನಾನು 4:30 ತನಕ ನೋಡಿದೆ. ಇವತ್ತು ನಿಮ್ಮ ಮಗಳು ಶಾಲೆಗೆ ಬರಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ ರೀ ನಾನು.
1: ಹೌದೇನ್ರಿ? ನಾವು ಇನ್ನ ಊರಿಗೆ ಕಳ್ಸಿವ್ರಿ, ಇನ್ನ ಕರ್ಕೊಂಡ ಬಂದಿಲ್ರಿ ಮಾಸ್ತರ.
0: ಇಲ್ಲ ಇಲ್ರಿ, ಕರೆಸುವಂಥ ವ್ಯವಸ್ಥೆ ಮಾಡ್ರಿ.
1: ಹಿಂಗ್ರಿ ಆಯ್ತಳ್ರಿ, ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ರೀ ಮಾಸ್ತರ.
2: ಯಾರು ಫೋನ್ ಮಾಡ್ಯಾರ?
1: ಅಯ್ಯ ಬರ್ರಿ, ಬಂದ್ರೇನ?
2: ಹೌದು, ಯಾರು ಫೋನ್ ಮಾಡ್ರಿ? ಯಾರ ಜೊತೆ ಮಾತಾಡಕತ್ತೀನಿ?
1: ಅಯ್ಯ, ಚಿನ್ನು ಸಾಲಿ ಮಾಸ್ತರ್ ಫೋನ್ ಹಚ್ಚ್ಯಾರ ರೀ. ಏನ ಸಾಲ್ ಚಾಲು ಆಗ್ಯಾವಂತಲ್ಲ.
2: ಹೌದು, ಮತ್ತೆ ಇವತ್ತಿನ ಸಾಲ್ ಚಾಲು ಅಲ್ಲನ?
1: ಅಯ್ಯ ಹೋಗ್ಲಿ ಬಿಡ್ರಿ, ಇನ್ನೊಂದಿಟ್ಟು ಸಣ್ಣ ಹುಡುಗಿ ಐತಿ, ಆಟ ಆಡ್ಕೋತಿರ್ತೈತಿ.
2: ನಾ ಹೇಳಿದೆ ನಿನ್ನೆ ಕರ್ಕೊಂಬರು ಅಂತ ಹೇಳಿದೆ. ಹೇಳಿದೆ ನನ್ನ ಮಾತೆಲ್ಲ ಕೇಳ್ತೀನಿ ನೀನು.
1: ಅಯ್ಯ, ಆಟ ಆಡುವ ವಯಸ್ಸಿನಾಗ ಏನು ಸಾಲಿ ಸಾಲಿ ಅಂದ್ರೆ? ನಾವು ನೋಡ್ರಿ, ಇಲ್ಲ ಸಾಲಿ ಆಗಿ ಚಾಲು ಆಗಿ 15 ದಿನದ ಮ್ಯಾಗ ಹೋಗ್ತಿದ್ವಿ.
2: ನಮ್ದು ಬಿಡ, ಈಗ ಪ್ರೆಸೆಂಟ್ ಏನು ನಡಾಕತ್ತೆ ಅದನ್ನು ಮಾತಾಡು. ಈ ಸಾಲಿ ಬಗ್ಗೆ ಮಾತಾಡು. ಈಗ ಹುಡುಗರು 1ನೇ ತಾರೀಕಿಗೆ ಚಾಲು ಅಂದ್ರೆ 1ನೇ ತಾರೀಕಿಗೆ ಸಾಲ ಇರಬೇಕು.
1: ಅಲ್ಲ, ಈಗ
2: ನೀವು ಹೋಗಿ ತವ್ರ ಮನೆ ಬಿಟ್ಟು ಕೂತಿ ಹುಡುಗರ್ನ. 2 ತಿಂಗಳಾತು ಹುಡುಗರಿಗೆ ಆಟಕ್ಕೆ ಬಿದ್ದಿರ್ತಾವ, ಊರಿಗೆ ಬರಕ್ಕಲ್ಲ ತಾವು.
1: ಈಗ ಮಾಸ್ತರು ಇನ್ನ ಈಗರೇ ಫೋನ್ ಹಚ್ಚಿದ್ರು. ಈಗ ಒಂದು ಕೆಲಸ ಮಾಡ್ರಿ ನೀವು, ಅದು ಇದು ಏನು ಹೇಳಬೇಡ್ರಿ ನನಗೆ. ನನ್ನ ಕೂಸ ಇನ್ನೊಂದು ಸ್ವಲ್ಪ ದಿನ ಇರ್ಲಿ ಅಲ್ಲೇ ತವ್ರ ಮನ್ಯಾಗ, ಒಂದು 15 ದಿನ ಬಿಟ್ಟು ಬರ್ತಾರ ಅಂತ ಹೇಳ್ಕೊಂಬರ್ರಿ. ಹೋರಿ
2: ಸಾಲಿಗೆ ಯಾರು ನೀವು? ಕೆನಕಿನ ಬದ್ಲಿ ಚಿನ್ನಕಿನ ಬದ್ಲಿ?
1: ಅಯ್ಯ, ಅದೇ ಸಾಲ್ ಬಿಡ್ರಿ, ಎಲ್ಲ ಕೊಡ್ತಾರ. ಮತ್ತೆ ಹೋಗಾನೆ, ಮತ್ತೆ ನೀವು ಭೇಟಿಯಾಗಿ ಹೇಳ್ರಿಲ್ಲ, ಎಲ್ಲ ಒಮ್ಮೆ ಹೋಮ್ವರ್ಕ್ ಮಾಡ್ಸಾಕತ್ರಿ.
2: ಹಂಗ್ಯಾಂಗ್ ಬರ್ತದೋ? 1ನೇ ತಾರೀಕಿಗೆ ಸಾಲ್ ಚಲೋ ಅಂದ್ರೆ 1ನೇ ತಾರೀಕಿಗೆ ಅಲ್ಲಿ ಸಾಲಿ ಎಷ್ಟು ಅಲಂಕಾರ ಮಾಡಿರ್ತಾರೆ ನೋಡ. ಆಗಳೆ ಬರ್ಬೇಕಾರ ನೋಡಿದೆ ನಾ ಮುಂಜಾಳೆ, ಬರ್ಬೇಕಾರ ಒಂದೊಂದು ಸಾಲಿ ಮ್ಯಾಗ ಎಷ್ಟು ಚಿತ್ರ ತೆಗೆದು ಮಾವಿನ ತೋಲ್ ಕಟ್ಟಿ ಹಾರ ಹಾಕಿ ಎಷ್ಟು ಚಂದ ಮಾಡಿದ್ರು.
1: ಅಯ್ಯೋ, ಸಾಲ್ಯಾಗೂ ಮಾಡಾಕತ್ತಾರ?
2: ಹೌದು, ಮತ್ತೆ ಅದು ಕನ್ನಡ ಸಾಲ್ಯಾಗ.
1: ಅವ್ವ, ಮತ್ತೆ ಹ್ಯಾಂಗ್ ಮಾಡುದು ಈಗ? ಕಳ್ಸುದು ಮಾಡುದು?
2: ನಿಮ್ ತಮ್ಮಗ್ ಫೋನ್ ಹಚ್ಚೇಬಿಡು, ನಾಳೆ ಹೊತ್ತು ಉಂಡಿದ್ರೆ ಕರ್ಕೊಂಬರ ಕೇಳ್ಬಿಡು ಅವಂಗ.
1: ಆಯ್ತಳ್ರಿ, ನೋಡ್ತೀನಿ ನಾನು, ಟೈಮ್ ಸಿಕ್ಕಾಗ ಹೇಳ್ತೀನತ್ತ.
2: ಅಂದಂಗ ನಮ್ಮ ರಮೇಶ್ ಮಾಸ್ತರ ಇಲ್ಲೇ ಅಷ್ಟು ಹೋಗಲ್ಲ, ತರ್ಸ್ ಕೇಳು.
1: ಆಯ್ತು, ಹಂಗ ಮಾಡ್ರಿ. ಈಗ ಒಮ್ಮೆ ಹಿಂಗ್ ದಡೂರ್ನ ದುಡುಗ್ನ ಅಂತ ಹೇಳಿದ್ರೆ ಹ್ಯಾಂಗ ಮಾಡ್ಲಿ? ಆ ಹುಡುಗಿ ಸಾಲಿ ಅರಿಬಿ ಬೂಟ ಚಪ್ಪಲ ಎಲ್ಲದ ಅವತ್ ಹ್ಯಾಂಗ ಹುಡುಕಾಡ್ಬೇಕು?
2: ನಾ ಹೇಳಿದ್ರೆ ನೀನಂಕರು ತಿಳ್ಕೊಳ್ಳೋದಿಲ್ಲ. ಈಗೇನು ಮಾಸ್ತರ್ ಹೋಗ ರಮೇಶ್ ಮಾಸ್ತರ್ ಬರ್ತಾನ, ಬಂದ ಮ್ಯಾಗ ಅವ್ನು ಕೇಳೋನಂತ ಹೇಳ್ತಾನ, ಅವಾಗ ನಿಂಗೆ ಗೊತ್ತಾಕೈತಿ.
1: ಹೌದ್ರಿ ಖರೆ, ಈಗ ಅವೆಲ್ಲ ಸಜ್ಜ ಮಾಡ್ಬೇಕಲ್ಲ ಎಲ್ಲ.
2: ಈಗ ಅಂದಂಗ ರಮೇಶ್ ಮಾಸ್ತರ್ ಹೊಂಟಬಿಟ್ಟ ನೋಡಲಿ.
1: ಕರೀರಿ ಕರೀರಿ
2: ಸರ್. ನಮಸ್ಕಾರ ಸರ್.
0: ನಮಸ್ಕಾರ ರೀ ಸುರೇಶ್ ಅವ್ರ. ನಮಸ್ಕಾರ ರೀ.
2: ಬರ್ರಿ ಬರ್ರಿ ಸರ್, ಕರೆಕ್ಟ್ ಟೈಮ್ಗೆ ಬಂದ್ರಿ. ಬರ್ರಿ ಸರ್ ನೀವು.
1: ಬರ್ರಿ ಮಾಸ್ತರ ಒಳಗೆ.
0: ಬಂದಿರಿ.
2: ಈಗ ನೋಡ್ರಿ, ನಾನು ಹೆಂಡತಿ ಹುಡುಗರ್ಗೆ ಮನೆ ಹೇಳಿದೆ ನಾ ಫೋನ್ ಹಚ್ಚಿ ಕರೆಸು ಕರೆಸು ಅಂತಂದ್ರೆ, ಅಲ್ಲಿ ಊರಾಗ ಬಿಟ್ಟು ಬಂದ ತವ್ರ ಮನೆಯಾಗ ಹುಡುಗರ್ನ ಒಟ್ಟ ಹುಡುಗರು ಆಟಕ್ಕೆ ಬಿದ್ದುಬಿಟ್ಟು ಬರಕತ್ತಾರಲ್ರಿ. ಇವತ್ತರ ಸಾಲ್ ಚಲೋ ಆಗೈತೆ, ನೀವು ಫೋನ್ ಹಚ್ಚಿರಿ. ಮತ್ತೆ ಸ್ವಲ್ಪ ಹೇಳ್ರಿ ನಮ್ಮ ಹೆಂಡತಿ ತಿಳಿಸಿ, ಒಟ್ಟೆ ನಾನು ಮಾತು ಕೇಳೋಲ್ಲ ಹೇಳಕ್ಕೆ.
0: ಅಕ್ಕೋರ ಶಾಲೆ ಬರ್ಬೇಕ್ರಿ ಎಲ್ಲ ಮಕ್ಕಳು. ಶಾಲೆ ಪ್ರಾರಂಭೋತ್ಸವ ಅಂದ್ರೆ ಶಾಲೆ ಒಳಗೊಂದ ಹಬ್ಬದ ಥರ ನಾವು ವಾತಾವರಣ ಸೃಷ್ಟಿ ಮಾಡಿ ಶಾಲೆಯನ್ನು ಪೂರ ಸ್ವಚ್ಛಗೊಳಿಸಿ ಅವಕ್ಕೆ ತಳಿರು ತೋರಣ ಕಟ್ಟಿ ತೆಂಗಿನ ಪರಕಿ ಕಟ್ಟಿ ಮಕ್ಕಳು ಇಷ್ಟು ಚಂದ ಮಾಡಿದ್ರೆ ಹೂವಿನ ಹಾರ ಬಾಗಿಲಿ ನೋಡ್ಬೇಕ್ರಿ. ಸುಸ್ವಾಗತ ಅಂತೇಳಿ ರಂಗೋಲಿ ಹಾಕಿ ಹೂವಿನ ಹಾರ ಹಾಕಿ ಸರಸ್ವತಿ ಪೂಜೆಯನ್ನು ಮಾಡಿ ಇವತ್ತು ನಾವು ಶಿಕ್ಷಣವನ್ನು ಪ್ರಾರಂಭ ಮಾಡಿದೀವಿ ರೀ ಅಕ್ಕೋರ.
1: ನಾನು ನೋಡಿನ್ರಿ, ಕಸ ಕಿತ್ಕೊಂಡ್ ಬರೋ ಮುಂದೆ ನೋಡಿನಿ ನಿಮ್ಮ ಸಾಲಿ ಮುಂದೆ ಆಯ್ತು ಬಂದ್ನಿ ಕರೆ. ಅಲ್ರಿ ಮಾಸ್ತರ್, ನೀವು ನಾವು ಸಣ್ಣವ್ರಿದ್ದಾಗ ಎಲ್ಲಿ ಚಾಲ್ ಚಾಲುವಾಗ ಹೋತಿದ್ದೀವ್ರಿ ದೌಡ
0: ಇಲ್ರಿ
1: ಬಿಡ್ರಿ ನಿಮ್ ಕೈಯಾಗ.
2: ಆಗ್ಲಿ ಕಾಲ ಬೇರೆ, ಈಗ್ಲಿ ಕಾಲ ಬೇರೆ.

0: ಅದನ್ನ ಹೇಳ್ತಿಲ್ಲ ಹೊಳೆ ಮಳೆ, ನಾನು ಅದನ್ನ ಹೇಳಿ ನಿನಗೆ ಇಡತಕ್ಕ.
1: ಮಾಸ್ತರ್ ನೋಡ್ರಿ, ಈಗ ನಾ ಅರಿವಿ ಪರಿವಿ ಆಂಚಿಡಿ ಗಿಂಚಿಡಿ ಏನೂ ಒಗದು ಹಾಕಿಲ್ರಿ ನಾನು. ಒಂದೆರಡು ದಿನ ಹಂಗೆ ಕಳಿಸಂದ್ರೆ ಬಿನ್ ಅರಿವಿ ಮ್ಯಾಗ ಕಳಿಸ್ತೀನಿ ನೋಡ್ರಿ. ಮತ್ತೆ
2: ಇಲ್ಲ ಇಲ್ಲಿ ಕಳಿಸ್ರಿ, ಅದಕ್ಕೇನು ಆಗಂಗಿಲ್ಲ. ಮೊದಲು ಮಕ್ಕಳ ಶಿಕ್ಷಣ ಮುಖ್ಯ ರೀ. ಇದ ಸುರೇಶನ್ ಕೇಳಲ್ರಿ, ನಾವು ಎಲ್ಲ ಇಬ್ರು ಕೂಡ ಶಾಲೆ ಹೋಗೋ ಸುರೇಶ ಗೊತ್ತಾಯ್ತಿಲ್ಲ.
0: ನಾವು 1ನೇ ತಾರೀಕು ಅಂದ್ರೆ 1ನೇ ತಾರೀಕಿಗೆ ಹೋಗ್ಬಿಡ್ತಿದ್ದೇವೆ. ಆದ್ರೆ ಹೋಗಿ ಒಂದೆರಡು ಹುಡುಗರು ಬರೋದು ಬರಲಾರ್ದು ನೋಡ್ಸಿಂತ ಮತ್ತೆ ಎರಡು ಗ್ಯಾಪ್ ಮಾಡಿ ಮತ್ತೆ ಹೊಕ್ಕಿದ್ದೇವೆ ನಾವು. ಮತ್ತೆ ಇನ್ನೊಂದು, 1ನೇ ತಾರೀಕು ಚಲೋ ಆತ ಜೂನ್ 5ನೇ ತಾರೀಕಿಗೆ ಫಿಕ್ಸ್ ಇರ್ತಿದ್ದೇವೆ. ಯಾಕಂದ್ರ ಸಾಲ ಗಿಡ ಹಾಸ್ತಿದ್ದೇವೆ ನಾವು ಅವತ್ತು ಪರಿಸರ ದಿವಸ ಅಲ್ಲ.
2: ಹೌದು,
0: ಗಿಡ ಹಾಸ್ತಿದ್ದೀವಿ
1: ಸಾಲಿ ಮುಂದೆ ನೋಡದೆ ಬಿಡ್ರಿ, ಬಾಟ ಗಿಡಗಳು ತಂದಿಟ್ಟಿರಿ ಅದ್ರ ಸಲಂದ.
2: ಅದ್ರ ಸಂಬಂಧ ತಂದೇವೆ ನೋಡ್ರಿ. ಅಂದ್ರೆ ಇವತ್ತ ಶಾಲೆಗೆ ಅಂದ್ರೆ ಹೊಸ ಅಡ್ಮಿಷನ್ ಇರ್ತಾವಲ್ಲ, ಹುಡುಗರು ಮಕ್ಕಳಿಗೆ ಅಡ್ಮಿಷನ್ ಮಾಡ್ಕೋತೀವಿ. ಮತ್ತೆ ಮರಳಿ ಬಾ ಶಾಲೆಗೆ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಮಕ್ಕಳನ್ನ ನಾವು ಶಾಲೆಗೆ ಕರೆಸುವಂತ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ಪಾಲಕರಾದವ್ರು ಏನ್ ಮಾಡ್ಬೇಕಂದ್ರ ಮಕ್ಕಳ ಜೊತೆ ಅವರು ಕೂಡ ಬಂದು ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಮಕ್ಕಳಿಗೆ ಒಂದು ಶುಭ ಹಾರೈಸಬೇಕಂತೇಳಿ ನಾನೊಂದು ಕೋರಿಕೆ ನೋಡ್ರಿ ಅಕ್ಕೋರ.
0: ಇನ್ನೊಂದು ಮಾಸ್ತರ್, ನೀ ಹೇಳ್ದಂಗೆ ಸರ್ಕಾರಿ ಶಾಲೆ ಏನು ಮಾಸ್ತರ್ಗಳದಾರಲ್ಲ ಇವರೆಲ್ಲ 30ಕ್ಕ 31ಕ್ಕ ಈ ಹಳ್ಳಿಯಾಗೇನು ಹೋಗಿ ಹೋಗಿ ಮರಳಿ ಬಾ ಶಾಲೆಗೆ ಅಂತ ಏನು ಹೇಳಿದಲ್ಲ, ಹಿಂಗೆ ಹೋಗಿ ಮನೆ ಮನೆ ಹೋಗಿ ಹೇಳುವಂಥದ್ದು ಈಗ ಇತ್ತೀಚೆಗೆ ನಾವು ನೋಡಾಕತ್ತೀವಿ. ಯಾಕಂದ್ರೆ ಹುಡುಗರು ಬಿಟ್ಟಿರ್ತಾರೆ ಹೊಳ್ಳಿ ಮರಳಿ ಶಾಲೆಗೆ ಬರಲಿ ಅನ್ನೋದು ನೋಡ್ತೀವಿ ನಾವು. ಸರ್ಕಾರಿ ಶಾಲೆ ಒಳಗೆ ಗಣನೀಯವಾಗಿ ಈ ಒಂದು ಅಡ್ಮಿಷನ್ ಏನು ಪ್ರವೇಶಾತಿ ಅಂತ ಹೇಳಿದ್ರೆ ಅವು ಕಡಿಮೆ ಆಗ್ಲಿಕ್ಕತ್ತಾವ.
2: ಹೌದು,
0: ಹಿಂಗಾಗಿ ಮಾಸ್ತರ್ಗಳು ಹೋಗಿ ನಮ್ಮ ಏನು ಪಬ್ಲಿಕ್ ಅದಲ್ಲ ಅವರಿಗೆ ಮನವೊಲಿಕೆ ಮಾಡ್ಲಿಕ್ಕತ್ತಾರ.
2: ಹೌದು,
0: ಆದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದ್ರಿ.
2: ಏ, ನಾವು ಮಾಡ್ಬೇಕಲ್ರಿ, ಅದ್ರ ಜೊತೆ ಪಾಲಕರ ಪಾತ್ರ ಬಹಳ ಮುಖ್ಯ ಐತ್ರಿ ಸುರೇಶ್ ಅವರ. ಯಾಕಂತಂದ್ರ ಈಗ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂತ ಒಂದು ಜವಾಬ್ದಾರಿ ಏನೈತಿಲ್ಲ ಪಾಲಕರ ಮೇಲೆ ಬಹಳ ಐತ್ರಿ ಅದು.
0: ಇನ್ನೊಂದು ಮಾಸ್ತರ್, ನನಗೆ ಹೆಮ್ಮೆ ಏನಂತಂದ್ರೆ ಈಗ ಕನ್ನಡ ಶಾಲೆಯೊಳಗೆ ಮೊದಲು ಭಾರಿ ಶಿಕ್ಷಣ ಇರ್ತಿತ್ತು, ಈಗೂ ಕೂಡ ಅತ್ಯುನ್ನತವಾದ ಶಿಕ್ಷಣ ಕೊಡ್ಲಾಕತ್ತಾರ ಅಂತ ತಪ್ಪಂಗಿಲ್ಲ. ಯಾಕಂದ್ರೆ ಎಲ್ಲರೂ ಸಿ ಇ ಟಿ ಎಲ್ಲ ಓದಿ ಬಂದಿರ್ತಾರಲ್ರಿ.
2: ಹೌದೌದು,
0: ಭಾರಿ ಎಕ್ಸ್ಪರ್ಟ್ ಇರ್ತಾರೆ ಈಗ.
2: ಅದೇ ರೀತಿ ಈಗ ಸರ್ಕಾರಿ ಶಾಲೆ ಒಳಗೆ ಐತಲ್ಲ ಈ ಕನ್ನಡ ಶಿಕ್ಷಣವನ್ನಲ್ಲ, ಅದ್ರ ಜೊತೆ ಈಗ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ಅಳವಡಿಸಕತ್ತಾರ.
0: ನೋಡಲ್ಲಿ ನೀನು ಇಂಗ್ಲಿಷ್ ಮೀಡಿಯಂ ಹಾಕೋಮನಾಕೈತಿ ನೋಡಿಲ್ಲಿ ಕೇಳು ಮಾಸ್ತರ್ ಹೇಳೋದು.
1: ಅದೇ ರೀ, ನಾನು ಅಲ್ಲಿಗೆ ಬಂದು ನೋಡ್ರಿ ಮಾಸ್ತರ, ನೀವು ಹೇಳೋದು ಬರೋಬ್ಬರಿ ಐತಿ. ನನ್ನ ಮಗಳು, ನನ್ನ ಮಗ ಏನೈತ್ರಿ ಈಗ ಕಂಪ್ಯೂಟರ್ನ ಕಲಿಸ್ತಿರಂತಲ್ಲ. ಹಾ, ಈಗೆಲ್ಲ ಒಂದಿಟ್ಟು ಕಂಪ್ಯೂಟರ್ ಮತ್ತೆ ಏನೇನು ಇಂಗ್ಲಿಷ್ ಅವ್ರ ಅಪ್ಪನ ಜೊತೆ ಮಾತಾಡ್ತಿರ್ತಾರ್ರಿ.
2: ಈಗ ನೋಡ್ರಿ ಶಾಲೆಯಲ್ಲಿ ಚಿತ್ರಕಲೆ ಕಲಿಸ್ತೇವಿ ಅವ್ರಿಗೆ, ವ್ಯಾಯಾಮ ಶನಿವಾರಕ್ಕೊಮ್ಮೆ ವ್ಯಾಯಾಮ ಮಾಡಿಸ್ತೇವಿ, ಮತ್ತು ಅವ್ರಿಗೆ ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಇಂಥ ಆಟೋಟಿಕೆ ಸ್ಪರ್ಧೆಗಳನ್ನು ಇಡ್ತೀವಿ. ಅಂದ್ರೆ ಮಕ್ಕಳು ಸದೃಢವಾಗಿ ಮತ್ತು ಅವ್ರಿಗೆ ಆರೋಗ್ಯವಂತರಾಗಿಯೂ ಇರ್ಬೇಕು, ಅದ್ರ ಜೊತೆಗೆ ಶಿಕ್ಷಣದಲ್ಲಿ ಮುಂದೆ ಬರ್ಬೇಕಂತೇಳಿ ಇದು ಮಾಡ್ತೀವಿ ನಾವು. ಅದ್ರ ಜೊತೆ ಬಿಸಿ ಊಟ ಕೊಡ್ತೀವಿ ನಾವು ಶಾಲೆಯಲ್ಲಿ.
1: ಗೊತ್ತಾಯ್ತು ಬಿಡ್ರಿ, ಬಿಸಿ ಊಟ ರೀ,
0: ಬಿಸಿ ಊಟ, ಹಾಲು, ಇವೆಲ್ಲ ಕೊಡ್ತಾರೆ ಸರ್ಕಾರಿ ಶಾಲೆಗಳು. ಯಾಕ್ರಿ ಸರ್?
2: ಹಾ, ಕೊಡ್ತೇವಲ್ರಿ. ಮತ್ತು ಅದ್ರ ಜೊತೆ ಈಗ ಅರಿವಿನೂ ಕೊಡ್ತೇವ್ರಿ.
0: ಮತ್ತು ಇನ್ನೊಂದು, ಹೆಣ್ಮಕ್ಳಿಗೆ ಈಗ ಶಂಗಚಿಕ್ಕಿ ಕೊಡಾಕತ್ತಾರ ಶಾಲೆಗೆ, ಗೊತ್ತಾ?
1: ಪೌಷ್ಟಿಕ.
0: ಹಾ, ಯಾಕಂತಂದ್ರೆ ಅವರಲ್ಲಿ ರಕ್ತದ ಅಂಶ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ, ಕಬ್ಬಿಣದ ಅಂಶ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕಾಗಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗ್ತೈತಿ. ಹಿಂಗಾಗಿ ಶಂಗಚಿಕ್ಕಿಯನ್ನು ಈಗ ನೋಡ್ತೀವಿ ನಾವು ಸಾಕಷ್ಟು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗೆ ಕೊಡಾಕತ್ತಾರ.
1: ಯಾಕಂದ್ರೆ ನಮ್ಮ ಮಕ್ಕಳು ದಷ್ಟ ಪುಷ್ಟ ಆಗ್ತಾವು, ಮತ್ತು ಶಾಲೆಗೆ ಬರ್ಬೇಕು ಅನ್ನೋದು ಅವಕ್ಕೂ ಹಂಬಲು ಬೆಳಿತೈತಿ. ಹೌದಿಲ್ರಿ, ಚಿಕ್ಕಿ ಪಕ್ಕಿ ಕೊಟ್ರಿ ಅಂದ್ರೆ.
2: ಅದೇ ರೀತಿ ರೀ, ಯಾಕಂತಂದ್ರೆ ಈಗ ಮಕ್ಕಳ ಶಿಕ್ಷಣದ ಜೊತೆಗೆ ಅವರ ಆರೋಗ್ಯನೂ ಬಹಳ ಮುಖ್ಯ ಅಲ್ಲ, ಅದ್ರ ಸಂಬಂಧ ನಾವು ಅಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿವಿ.
1: ಆಯ್ತು ರೀ, ಹಂಗಂದ್ರೆ ಇನ್ನೇನು ತಡ ಮಾಡಂಗಿಲ್ರಿ, ನಾನು ಈ ಹೊತ್ತು ಮುಣಿಗೆ ನಾನಾಗ ಹೋತೀನ್ರಿ, ನಾಳೆಗೆ ಎಷ್ಟೊತ್ತಿದ್ರು ಸಾಲಿ ಕಳಿಸ್ತೀನಿ.
0: ನೀ ಏನು ಹೋಗಕ್ಕೆ ಹೋಗಲ್ಲ, ನಿಮ್ಮ ತಮ್ಮ ಫೋನ್ ಹಚ್ಚು, ಮುಂಜಾನೆ ಕರ್ಕೊಂಡು ಬಿಡ್ತಾನೆ, ಮುಂಜಾನೆ 10ಕ್ಕೆ ಸಾಲಿ ಚಲೋ ಹಾಕವು, ಕಳಿಸಿ ಬರಾಕತ್ತೆ ಅಂತ.
2: ಅದೇ ರೀತಿ ರೀ, ನಿಮ್ಮ ಓಣ್ಯಾಗಿರುವಂಥ ಎಲ್ಲ ಪಾಲಕರು ಒಂದು ಸಭೆ ಮಾಡ್ಕೊಂಡು ನಿಮ್ಮ ಮಕ್ಕಳು ಎಲ್ಲ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನೋಡ್ರಿ ಸರ್.
0: ಆಯ್ತು ರೀ ಮಾಸ್ತರ್, ನಾನು ಇವಾಗ ಸಂಜೆಕಲ್ಲಿ ಏನು ಹೊರಗೋಕಿನ್ಲ, ಕಟ್ಟಿ ಮ್ಯಾಗ ಕುಂತಿರ್ತೀವಿ, ಎಲ್ಲರಿಗೆ ಹೇಳ್ತೇನೆ ನಾನು. ಈಗ ಇಟ್ಟ ಹೂ ಹೂ ಅನ್ಕೋತ ಕುಂದಿರ್ತೀವ, ಚಾಗಿ ಮಾಡ್ತೀವ
1: ಮಾಡ್ತೀನಿ ಮಾಡ್ತೀನಿ, ಹೊಂಟಿನ ರೀ ಒಳಗೆ ಕುಂದ್ರಿ ಮಾಸ್ತರ, ಒಂದಿಷ್ಟು ನೀರು ಕುಡೀರಿ, ಚಾ
0: ಕುಡ್ರಿ ಸರ್, ಚಾ ಮಾಡ್ತಾರೆ ಅಂದಿಟ್ಟು ಚಾ ಕುಡ್ದ ಹೋಗಕತ್ರಿ.
2: ಆಯ್ತು ಆಯ್ತು ರೀ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸುನುಗಾರ್ ಹಾಗೂ ಸಿದ್ರಾಯನ್ ಸಾಳುಂಕೆ.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ಮಿಶ್ರ ಗೀತೆಗಳು, ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಒಂದು ಹಿಂದಿ ಚಿತ್ರಗೀತೆ. ಹಾಡಿದ ಕಲಾವಿದರು ಲತಾ ಮಂಗೇಶ್ಕರ್. ಚಿತ್ರ ಓ ಕೌನ್ ಥೀ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೌರವ ಇಂತಿ ನಿನ್ನ ಪ್ರೀತಿಯ ನಿನ್ನೆ ಪ್ರೀತಿಸುವೆ ಹೃದಯ ಹಾಡಿತು ಹೊಂಬಿಸಿಲು ಹಾಗೂ ಆಲೆಮನೆ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 9:59:30. ಇನ್ನು ಮುಂದೆ ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಮತ್ತೊಬ್ಬ ರಸಿಕ ಬರೀತಾರೆ, ಏನೆಂದು ಬರೆಯಲಿ ಬಿಳಿಯ ಹಾಳೆಯ ಮೇಲೆ ಸಿಗದಂತಹ ಗೆಳತಿಗೆ ಅಂತ. ಇದರಲ್ಲಿ ಏನೆಂದು ಅದರ ಮೊದಲನೇ ಅಕ್ಷರ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಎ, ಬಿಳಿಯ ಹಾಳೆ ಅದರಲ್ಲಿ ಬಿ, ಸಿಗದಂತಹ ಕ್ಯಾಪಿಟಲ್ ಲೆಟರ್ ಸಿ. ಇದು ಒಂದು ಕ್ರಿಯಾತ್ಮಕವಾದ ಬರಹ ಅಲ್ವಾ? ಈಗ ಸಮಯ 10 ಗಂಟೆ. ಒಂದಿಷ್ಟು ಪ್ರಕಟಣೆಗಳ ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇಂಪಾದದಲ್ಲಿ ನವಿರಾದ ಕಾವ್ಯ ಮನದಾಳ.

0: ಸಿಗದಂತಹ, ಕ್ಯಾಪಿಟಲ್ ಲೆಟರ್ ಸಿ. ಇದು ಒಂದು ಕ್ರಿಯಾತ್ಮಕವಾದ ಬರಹ ಅಲ್ವಾ? ಈಗ ಸಮಯ 10 ಗಂಟೆ. ಒಂದಿಷ್ಟು ಪ್ರಕಟಣೆಗಳ ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನ್ಯ ಭಾಷಿಗರಿಗೆ ಕನ್ನಡದವರು ಒಂದು ಮಾತನ್ನು ಹೇಳಬೇಕು ಅಂತ ಇಷ್ಟಪಟ್ಟರು. ಅದನ್ನು ಅವರು ತಮ್ಮ ಗಾಡಿಯ ಮೇಲೆ ಬರೆಸ್ಕೊಂಡಿದ್ರು. ಇಲ್ಲಿಯ ಅನ್ನ ತಿನ್ನುವ ಮುನ್ನ ಕಲಿ ಕನ್ನಡವನ್ನ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೊಬ್ರು ಬರ್ತಾರೆ, ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ಗ್ಯಾರಂಟಿನೇ ಇರಲ್ಲ, ಆದರೂ ಅಕ್ಕಿ ಉದ್ದು ನೆನೆಸಿರ್ತೀವಿ, ಎದ್ರೆ ಇಡ್ಲಿ ಇಲ್ದಿದ್ರೆ ವಡೆ. ಮತ್ತೊಬ್ರು ಬರೀತಾರೆ, ಹುಡುಗಿರು ಸಿಗ್ತಾರೆ ಎನಿ ಟೈಮ್, ಇಷ್ಟ ಆಗ್ತಾರೆ ಸಮ್ ಟೈಮ್, ಮೆಸೇಜ್ ಮಾಡ್ತಾರೆ ಡೇ ಟೈಮ್, ಕನಸಲ್ಲಿ ಬರ್ತಾರೆ ನೈಟ್ ಟೈಮ್, ದೇವದಾಸ್ ಮಾಡ್ತಾರೆ ಲೈಫ್ ಟೈಮ್ ಅಂತ. ಅಯ್ಯೋ ಪಾಪ, ನಾನು ಅಂದರೆ ಎಲ್ಲರಿಗೂ ಇಷ್ಟಾನೆ, ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ. ಕಿಕ್ ಕೊಡೋ ಎಣ್ಣೆನ ನಂಬಿದ್ರೂ ಲುಕ್ ಕೊಡೋ ಹೆಣ್ಣನ್ನ ನಂಬಾರ್ದು ಅಂತ ಮತ್ತೊಂದು ಆಟೋದವರು ಬರೆದಿದ್ರು. ಹೀಗೆ ತಮಾಷೆಯಾಗಿರುವಂತಹ ಅಥವಾ ಒಂದಷ್ಟು ಸಂದೇಶಗಳಿರುವಂತಹ ಮತ್ತೊಂದಷ್ಟು ಬರಹಗಳನ್ನು ನೋಡೋಣ ಹಾಡುಗಳ ನಂತರ. ಸ್ಟೇಟ್ ರೌಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು ಈಗ ಕೇಳಿಬರೋಣ. ಸಾಹಿತ್ಯ ವಿ ಮನೋಹರ್, ಸಂಗೀತ ರಾಜನ್ ನಾಗೇಂದ್ರ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.

ಸವ್ಯಸಾಚಿ ಚಿತ್ರಕ್ಕಾಗಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶ್ರೀರಂಗ, ಸಂಗೀತ ಸಾಧು ಕೋಕಿಲಾ.

0: ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಟೋದ ಹಿಂಭಾಗದಲ್ಲಿ ಬರೆದಂತಹ ಇನ್ನೊಂದು ಬರಹ: ತಂದೆ ಕೇಳ್ತಾರೆ ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತ, ಹೆಂಡತಿ ಕೇಳ್ತಾಳೆ ಎಷ್ಟು ಉಳಿಸ್ತೀಯಾ ಅಂತ, ಆದರೆ ಅಮ್ಮ ಕೇಳ್ತಾಳೆ ಏನಾದರೂ ತಿಂತೀಯಾ ಅಂತ. ಅಮ್ಮ ನಿನಗೆ ಯಾರು ಸಾಟಿ? ನಿಜವಾದ ಮಾತಲ್ವಾ ಇದು? ಕರೋನಾಕ್ಕೆ ನೀನೊಂದು ಜೀವ ಮಾತ್ರ, ಸರ್ಕಾರಕ್ಕೆ ನೀನೊಂದು ಸಂಖ್ಯೆ ಮಾತ್ರ, ಆದರೆ ನಿನ್ನ ಕುಟುಂಬಕ್ಕೆ ನೀನೊಂದು ಅಮೂಲ್ಯ ರತ್ನ, ಹಾಗಾಗಿ ನಿನ್ನ ಆರೋಗ್ಯ ನಿನ್ನ ಜವಾಬ್ದಾರಿ ಅಂತ ಇನ್ನೊಂದು ಆಟೋ ಮೇಲೆ ಬರೆದಿತ್ತು. ಕುಂತ್ರೆ ಕುರುಬ ನಿಂತ್ರೆ ಕಿರುಬ, ಇದು ಒಂದು ಬರಹ. ಅಣ್ಣ ಗುದ್ಬೇಡಣ್ಣ, ನಮ್ಮ ಓನರ್ ತುಂಬ ಬಡವ ಅಂತ ಮತ್ತೊಂದು ಆಟೋ ಮೇಲೆ ಬರೆದಿತ್ತು. ಇನ್ನೊಬ್ಬರು ಟ್ಯಾಕ್ಸಿ ಮೇಲೆ ಪ್ಲೀಸ್ ಡೋಂಟ್ ಹಾಂಕ್, ಈವನ್ ಐ ಲೈಕ್ ಕೀಪ್ ಮೂವಿಂಗ್ ಅಂತ ಬರೆದ್ರು. ಇದು ಬಹಳಷ್ಟು ಸಲ ನಿಜ ಅನಿಸುತ್ತೆ. ಯಾರಿಗೂ ರಸ್ತೆ ಮೇಲೆ ನಿಲ್ಲಬೇಕು ಅನ್ನುವಂತಹ ಆಸೆ ಇರಲ್ಲ. ಅವರು ನಿಂತಿದ್ದಾರೆ, ಗಾಡಿನ ಮೂವ್ ಮಾಡ್ತಾ ಇಲ್ಲ ಅಂದರೆ ಮುಂದೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಆದರೆ ಅವರ ಹಿಂದೆ ಇರೋರು ಅದನ್ನು ಯೋಚನೆ ಮಾಡೋದಿಲ್ಲ, ನಾವು ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ ಹಾರ್ನ್ ಹೊಡಿತಾನೆ ಇರ್ತಾರೆ. ಅಂಥವರಿಗಾಗಿ ಇವರು ಸರಿಯಾಗಿ ಬರೆದಿದ್ದಾರೆ. ರಿಕ್ಷಾ ಓಡಿಸಿದ್ರೂ ರಿಚ್ಚಾಗಿ ಸಾಕ್ತೀನಿ ಕಣೆ ಅಂತ ಮತ್ತೊಬ್ರು ಬರೆದಿದ್ದಾರೆ. ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡಿ, ಆಗ ನೀವು ಮತ್ತಷ್ಟು ಕೆಳಗೆ ಹೋಗುತ್ತೀರಿ ಅಂತ ಇನ್ನೊಂದು ಆಟೋ ಮೇಲೆ ಬರೆದಿತ್ತು. ಹೀಗೆ ಮತ್ತಷ್ಟು ಸಂದೇಶಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ನಿಶ್ಚಿತಾರ್ಥ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಚಿತ್ರ. ಕೌಸ್ತುಭ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ.

ಇದು ಯಾರ ಅನುಭವನೋ ಗೊತ್ತಿಲ್ಲ, ಒಂದು ಆಟೋ ಮೇಲಂತೂ ಬರೆದಿತ್ತು, ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ವೈಕುಂಠ ಪ್ರವೇಶ ಅಂತ. ಇದು ಎಲ್ಲ ಮನೆಗಳಲ್ಲೂ ನಿಜ ಅನ್ನುವಂತಹ ಮಾತಲ್ಲ, ಆದರೆ ಕೆಲವರು ಪಾಪ ಅಷ್ಟೊಂದು ಕಷ್ಟಪಟ್ಟಿರ್ತಾರೆ. ಇದು ಅವರ ಅನುಭವ. ಇದ್ದಾಗ ಕಡೆಗಣಿಸಿ ಸತ್ತಾಗ ಅತ್ತರೆ ಮತ್ತೆ ಸಿಗುವರೆ ಹೆತ್ತವರು ಅಂತ ಇನ್ನೊಂದು ಆಟೋ ಮೇಲೆ ಬರೆದಿತ್ತು. ಕೆಸರಿನಾಗ ಬಿದ್ದ ಎಮ್ಮೆ, ಶಾಪಿಂಗ್ ಮಾಲ್ ಒಳಗಡೆ ಹೋದ ಹುಡುಗಿ, ಎರಡೂ ಬೇಗ ಬಂದರೆ ಜಗತ್ತಿನ ಎಂಟನೇ ಅದ್ಭುತ ಅಂತ ಮತ್ತೊಬ್ರು ಬರೆದಿದ್ರು. ನೀವು ಅರಸಿ ಹೋಗುವ ಹೃದಯಕ್ಕೆ ಗುಲಾಮನಾಗೋ ಬದಲು ನಿಮ್ಮನ್ನು ಅರಸಿ ಬರೋ ಹೃದಯಕ್ಕೆ ಅರಸನಾಗೋ ಅನ್ನೋದು ಇನ್ನೊಂದು ಆಟೋ ಮೇಲೆ ಬರೆದಂತಹ ಬರಹ. ಇನ್ನೊಬ್ರು, ಇದು ಬುದ್ಧಿ ಮಾತು ಅಂತ ಕೂಡ ನಾವು ತಗೊಳ್ಬಹುದು, ತಲೆಬಾಗು ತಿಳಿದವರಿಗೆ, ತಲೆ ಹಿಡುಕರಿಗಲ್ಲ ಅಂತ ಬರೆದಿದ್ರು. ಈಗ ಒಂದು ಗೀತೆಯನ್ನ ಕೇಳಿ ಬರೋಣ. ಕಿಡ್ನ್ಯಾಪ್ ಚಿತ್ರದ ಗೀತೆ, ಹಾಡಿದ್ದಾರೆ ಮಂಜುಳಾ ಗುರುರಾಜ್. ಎಂ ಎನ್ ವ್ಯಾಸರಾವ್ ಅವರ ರಚನೆಯನ್ನ ರಾಗಕ್ಕೆ ಅಳವಡಿಸಿದ್ದಾರೆ ರಾಜ್ ಕೋಟಿ.

ಇನ್ನು ಕೆಲವೇ ಕೆಲವು ಬರಹಗಳನ್ನು ಹೇಳಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಗಾಂಧೀಜಿ ಹೋರಾಡಿದ್ದು ಸ್ವಾತಂತ್ರ್ಯಕ್ಕಾಗಿ, ಆದರೆ ನಾವು ಹೋರಾಡ್ತಿರೋದು ಗಾಂಧೀಜಿ ಇರುವ ನೋಟಿಗಾಗಿ ಅಂತ ಒಂದು ಕಡೆ ಬರೆದಿತ್ತು. ಮಾಡರ್ನ್ ಹುಡುಗಿಯರ ಮೋಡಿಯ ಲುಕ್ಕು ಬದಲಾಯಿಸಬಹುದು ಹುಡುಗರ ಬಾಳಿನ ದಿಕ್ಕು ಅಂತ ಇನ್ನೊಂದು ಕಡೆ ಬರೆದಿತ್ತು. ಹುಟ್ಟಿದ ಊರಿಗೂ ಕೂಡ ಅತಿಥಿಯಾಗಿ ಮಾಡಿದ್ದು ಇದೇ ಬೆಂಗಳೂರು ಅನ್ನೋದು ಒಬ್ಬ ಆಟೋ ಡ್ರೈವರ್ ಅನುಭವ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ, ದುಃಖ ಪಡೋ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ ಅಂತ ಮತ್ತೊಂದು ಆಟೋ ಮೇಲೆ ಬರೆದಿತ್ತು. ಟೀನೇಜ್ ಕನ್ನೆ, ಕೆಂಪಾದ ಕೆನ್ನೆ, ನಿಮ್ಮನ್ನೇ ನೋಡ್ತಿದ್ರೆ ಆಟೋ ಕಲೆಕ್ಷನ್ ಸೊನ್ನೆ ಅಂತ ಬರೆದಿತ್ತು. ದೇವರ ಕಣ್ಣು ಬಿದ್ದರೆ ಆನಂದ, ಜನರ ಕಣ್ಣು ಬಿದ್ದರೆ ಗೋವಿಂದ. ಬಕೆಟ್ ಹಿಡಿದು ಸ್ನಾನ ಮಾಡಬೇಕು, ಜೀವನ ಮಾಡಬಾರ್ದು ಅಂತ ಒಬ್ರು ಬರೆದಿದ್ರು. ಕೊನೆಯ ಬರಹ, ಕಾಣದ ಹತ್ತು ದೇವರಿಗೆ ಕೈ ಮುಗಿಯೋ ಮೊದಲು ಕಾಣುವ ತಂದೆ ತಾಯಿಯರಿಗೆ ನಮಿಸು ಅಂತ. ನಿಜ ಅಲ್ವಾ ಈ ಮಾತು? ಹೀಗೆ ಇನ್ನೂ ಹುಡುಕ್ತಾ ಹೋದರೆ ಸಾಕಷ್ಟು ಆಟೋಗಳ ಮೇಲೆ, ಲಾರಿಗಳ ಮೇಲೆ ಬೇರೆ ಬೇರೆ ಬರಹಗಳನ್ನು ನಾವು ನೋಡಬಹುದು. ನೀವು ಎಲ್ಲಾದರೂ ಇದ್ರೆ ನೋಡಿ, ಅದರಿಂದ ತಿಳ್ಕೊಳ್ಳೋಂಥ ವಿಷಯ ಇದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:30. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸುನ್ಹರೆ ಪಲ್ನಲ್ಲಿ ನಾವು ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿದಾಯಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಆನಂದ ಭಕ್ಷಿ, ಸಂಗೀತ ಲಕ್ಷ್ಮೀಕಾಂತ ಪ್ಯಾರಲಾಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸು.

ಬ್ರಹ್ಮಚಾರಿ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಹಸರತ್ ಜೈಪುರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಗೀತೆಗಿದೆ.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.

ತುಮ್ ಹಸಿ ಮೇ ಜವಾನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಸರತ್ ಜೈಪುರಿ, ಸಂಗೀತ ಶಂಕರ್ ಜೈಕಿಶನ್. ಇನ್ನೀಗ ತಾಜ್ಮಹಲ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಾಹಿರ್ ಲುಧಿಯಾನ್ವಿ, ಸಂಗೀತ ರೋಷನ್.

ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ ಹಾಗೂ ಮೀನು ಪುರುಷೋತ್ತಮ್ ಅವರೊಂದಿಗೆ ಸುಮನ್ ಕಲ್ಯಾಣ್ಪುರ್ ಹಾಡಿರುವ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದಾಗಿತ್ತು ಇವತ್ತಿನ ಸವಿ ನೆನಪು. ಇದುವರೆಗೆ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇಂದಿನ ಸವಿನೆನಪು ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬರುತ್ತಿರುವ ಮರೆಯದ ಹಾಡು ಚಿತ್ರದ ಗೀತೆ, ರಚನೆ ಮುತ್ತಯ್ಯ ಭಾಗವತರ್, ಸಂಗೀತ ಜಿ ಕೆ ವೆಂಕಟೇಶ್.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಶ್ವೇತ ಗುಲಾಬಿ ಚಿತ್ರದ ಈ ಗೀತೆಗೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದೆ.
1: My name is Lakshmipati. She's my Shrimati. What can I do for you? Yen beg namge, ha? Ha?
2: Dudu!
1: Dudu? That's all?

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಜೀವಕ್ಕೆ ಜೀವ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಈಗ ಕೇಳೋಣ.

ನಾನಿನ ಬಿಡಲಾರೆ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನು ಈಗ ಕೇಳೋಣ. ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ. ದನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಜೆ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಸಿಡಿಸುವೆ ಈಗಲೇ ನಿನ್ನ ಕನ್ಯಾಸರೇ ಆ ನೆಲವೆಲ್ಲ ಹಸಿ.

ನುಡಿಯಲ್ಲ ಸವಿಯಾದ ಜೇನೆ ಆ ನಮ್ಮೂರು.

ಈ ಗೀತೆಯೊಂದಿಗೆ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಪನ್ನವಾಯಿತು. ಆಕಾಶವಾಣಿ ಸಮಯ 11:30 ಆಗಲಿದೆ. ಇನ್ನೀಗ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಹಾಯಕ್ಕಾಗಿ ಪ್ರಾರಂಭಿಸಿದ ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020 ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷ ಅಂತ. ಬೀದಿ ಬದಿ ವ್ಯಾಪಾರಸ್ಥನು ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ

0: ಬಡ್ಡಿಗೆ ತಗೊಂಡು ನಾ ಬಡ್ಡಿ ತಗೊಂಡು ವ್ಯಾಪಾರ ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನ್ ಮಾಡ್ಕೊಂಡಿದ್ ಏನಂದ್ರ 1 ಲಕ್ಷ ರೂಪಾಯಿವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
1: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ

ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ ಜುಲೈ 1 ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18 ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12 ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೇಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5 ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್, ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾಕ್ಟರ್ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19 ಶುಕ್ರವಾರ ಗುಂಟ್ಕಲ್ ಧರ್ಮಾವರಂ ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90% ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10

0: ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನರಳ್ಳಿ ಇದು ಊರ ಹೆಸರ ಅಥವಾ ಮನೆತನದ ಹೆಸರ?
1: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು, ಕನಾರಳ್ಳಿ ಅಂತ ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳೀಲಿಲ್ಲ, ಆದರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಹೊರತು, ಇಲ್ಲದೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
0: ಈಗ ಮೇಡಮ್ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಳಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದ್ರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಿಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ?
1: ಎಸ್.
0: ಅದು ಬಹಳ ಒಂದು ಪ್ರೆಸ್ಟೀಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂಥದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ಮೇಡಮ್. ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗೆ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರಿ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
1: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು ಸರಿ. 7th ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
0: ಕೊಡ್ಲಿಪೇಟೆಲಿ,
1: ಕೊಡ್ಲಿಪೇಟೆನಲ್ಲಿ. ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ, ನನಗೆ ಕೊಡ್ತಾ ಇರ್ಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನಗೆ ಒಬ್ರು ಅತ್ತಿಗೆ ಇದ್ರು, ನನ್ನ ಹಿರಿಯ ಅಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬ ಪಟ್ಟ, ಬಿ ಎಂ ಕೆ ಇಂದಿರ, ನನ್ನ 4th ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
0: 4th
1: ಏನು ಓದೋದು ನನಗೆ
0: ಮನೆಯಲ್ಲಿ ವಾತಾವರಣ ಇತ್ತ?
1: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರ್ಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
0: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು, ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದು ಅಂತ.
1: ಆದ್ರೆ ಏನಂದ್ರೆ ಸರ್, ಅದೇನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಚಿಕ್ಕನಲ್ಲಿ. ನಾನು ಸುಮ್ನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳು ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನ ಯಾವಾಗ ಕಳಿಸ್ತೀಯ ಸ್ಕೂಲ್ಗೆ ಅಂತ. ನಮ್ಮ ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗ ಅದೇ ಆಶ್ಚರ್ಯ, ಎಲ್ಲಿಂದ ಬಂತು ಇದೆಲ್ಲ ಅಂತ ನನ್ಗೆ ಇನ್ನ ನೆನಪಿದೆ. ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು, ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ಇದು ನನಗೆ 4 ತುಂಬೋವಾಗ್ಲೇನೆ ತಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯಕ್ಕಾಗಲಿಲ್ಲ. ಹಾಗಾಗಿ ಅದೇನು ಅಕ್ಷರ ಅನ್ನೋದು ನನ್ನ ತುಂಬಾ ಹಿಡಿದಿಟ್ಕೋತಾ ಇದ್ದೆ, ಯಾವಾಗ್ಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನ್ಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು ಅಕ್ಷರ.
0: ಒಳ್ಳೆ ಮೋಹನೆ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ರೆ ಅಲ್ವಾ. 4th ತರಗತಿಗೆ ನೀವು ಕದಂಬರಿಗಳನ್ನ ಓದ್ತಾ
1: ಇದ್ರಿ, ಆ ಲೈಬ್ರರಿನಲ್ಲಿ ಇದ್ ಬದ್ದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ, ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ.
0: ಅಂದ್ರೆ ಓದುವ ಅಭ್ಯಾಸ ಹವ್ಯಾಸ
1: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ, ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದೆ. ಆದ್ರೆ ಅದೇನು ಅಕ್ಷರ, 5th ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು ABCD. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ನೆ ಹಿಂಗೆ ಬರ್ತಾ ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನು ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷು ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5th ನಮ್ಗೆ ABCD, ಕ್ಯಾಟ್, ಬ್ಯಾಟ್, ರ್ಯಾಟ್, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ. ನಾನು
0: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂತ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು?
1: ಭಾಷಾ ಪ್ರೀತಿ, ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ, ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು, ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, 4th ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಓದ್ ಮುಗಿಸಿದ್ದೆ, ನಾನು ಇಂಗ್ಲಿಷ್ ಓದ್ಕೋಬೇಕು. ಅದು

0: ആകാശവാണി. കാര്യക്രമ വനിതാ വിഹാര.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
3: ನಮಸ್ಕಾರ.
2: ಬಹಳ ಸಂತೋಷ

0: ನನ್ಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನ್ಗೆ ಆಕ್ಚುಲಿ ನಾನು ಮಾಡಿದ್ BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ MSc ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷ್ಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನಂಗೆ MA ಫಸ್ಟ್ ಲಿಸ್ಟ್ ಅಲ್ಲೇ, ಬಟ್ ನನ್ಗೆ ಇಂಗ್ಲಿಷ್ MA ಮಾಡಿಟ್ಟು, ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ. ಇಂಗ್ಲಿಷ್ MA ಮಾಡಿದ್ರೆ ಕೆಲಸ ಸಿಗುತ್ತೆ.
1: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ
0: ಹೇಳ್ಬೋದು.
1: ಒಂದ್ತರದಲ್ಲಿ
0: ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, MSc ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಯಾಕಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದರೆ ಹಳಗನ್ನಡ ಅಷ್ಟು ಓದಿರಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬ BM ಇಂಗ್ಲಿಷ್ ಗೀತಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಈವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸು, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ MA ಮಾಡಿದ್ದಕ್ಕೆ. ಆಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ನಾನು ನನ್ನ MPhil ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನು. 18 ಕಥೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರೆದೆ ವೈದೇಹಿನ ಹೇಗೆ ಓದಬೇಕು ಅಂತ. ನನಗೆ ಏನು ಅಂದರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನೇನು ಈಗ ಗೂಗಲ್ ಟ್ರಾನ್ಸ್ಲೇಟು ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದರೆ ನನಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದಬೇಕು, ವೈದೇಹಿನ ಹೇಗೆ ಓದಬೇಕು, ಅಕ್ಕಮಹಾದೇವಿನ ಹೇಗೆ ಓದಬೇಕು, ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಅಮೆರಿಕನ್ ರೈಟರ್ಸು ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ. ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
1: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತು. ನೀವು ಫುಟ್ ನೋಟ್ ಬರೀಬೇಕು, ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದಾದ್ರು ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನು ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗೋ ಅಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ?
0: ತುಂಬಾ ಜನ ಮಾಡ್ತಾರೆ.
1: ಗುರುತಿಸ್ಕೊಂಡ್ರೆ ತುಂಬಾ ಕಡಿಮೆ ಅಲ್ವಾ? ಓಕೆ, ಆ ನಿಟ್ಟಿನಲ್ಲಿ
0: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ 3 ನನ್ನ MPhil ಥೀಸಿಸ್ ರಿಸರ್ಚ್ ವಿಮೆನ್ ಸ್ಟಡೀಸು, ವಿಮೆನ್ ರೈಟರ್ಸು ಕನ್ನಡದಲ್ಲಿ, ಜೊತೆಗೆ ನಾನು ಒಂದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದರೆ ಅದೊಂದನ್ನೇ ನಾನು ಓದಲ್ಲ, ಅದರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬೆಯಿಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದ್ದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ.
1: ಓಕೆ,
0: ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅನಂತ ಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನೂ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಳು ಹುಚ್ಚಿ ಆ ಬೆಕ್ಕಿನ ಕಣ್ಣಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನು ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ.
1: ಓಕೆ,
0: ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ.
1: ಓಕೆ,
0: ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅನಂತ ಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನೂ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಳು ಹುಚ್ಚಿ ಆ ಬೆಕ್ಕಿನ ಕಣ್ಣಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನು ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ.
1: ಓಕೆ,
0: ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲಿಷಲ್ಲಿ ತರೋದಕ್ಕೆ ನನಗೆ ಏನೇನು ಸಲಕರಣೆ ಬೇಕು, ಅಲ್ಲಿ ಇಂಗ್ಲಿಷಲ್ಲೂ

0: ಓದ್ಕೋತೀನಿ, ಯಾವ ತರ ಹುಚ್ಚಿಯರು ಅಲ್ಲಿ ಸೃಷ್ಟಿಯಾಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದ್ಯಕೀಯ ಹಕ್ಕುನ ನಾನು ಇಂಗ್ಲಿಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ತರದ ಭಾಷೆನ ಬಳಸ್ಬೇಕು, ಅದು ಇಂಗ್ಲಿಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದ್ಯಕೀಯ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ, ಯಾಕೆ ಈ ಪದ ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರಿಸ್ಕೊತಾ ಇರ್ತೀರಾ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕಥೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸ್ದಾಗ ಇಂಟ್ರೊಡಕ್ಷನ್, ಕ್ರಿಟಿಕಲ್ ಇಂಟ್ರೊಡಕ್ಷನ್, ಮತ್ತೆ ಟೆಕ್ಸ್ಟ್, ಮತ್ತೆ ವೈದೇಹಿದು ಬೇರೆ ಬೇರೆ ಕಥೆಗಳೆಲ್ಲ ತಂದಾಗ ಸುಮಾರು 3 ಗಂಟೆ ನಾನು ಅದನ್ನ ಮಾಡಿದ್ದೀನಿ. ಅವರಿಗೆ ಇಷ್ಟು ಇಷ್ಟ ಆಯ್ತಂದ್ರೆ ಅದು, ಅಂದ್ರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ ಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ ಇಂದ ಆಗೋದು. ಹಾಗಾಗಿ ನನಗೆ ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಮ್. ಐ ಆಮ್ ಇಂಟ್ರೊಡ್ಯೂಸಿಂಗ್ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದ್ರೆ ಈಗ ಇಂಡಿಯಾದಲ್ಲೇನೆ ಇಷ್ಟು ಭಾಷೆಗಳಿರ್ಬೇಕಾದ್ರೆ ನಮ್ಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದ್ರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ ಗೆ ಗೊತ್ತಿಲ್ಲ. ಸೊ ಅವಳನ್ನ ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೂ ಸಹ ನನ್ನ ಆಡಿಯನ್ಸ್ ಒಬ್ಬ ಬೆಂಗಾಲಿ, ಒಬ್ಬ ತಮಿಳ್, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಬಳು ಇರೋಳು ಅಥವಾ ರಾಜಸ್ಥಾನಿ ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು, ಬರೀ ಮೀರಾನ ಓದ್ಕೊಳ್ಳೋಕ್ಕಾಗಲಿ. ಅದು ಒಂದು ದೊಡ್ಡ ಮೂವ್ಮೆಂಟ್. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿ ಇಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು, ಏನನ್ನು ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ ಅದನ್ನ ನೀವು ಕನೆಕ್ಟ್ ಮಾಡಿದನೆ ಬರೀ ಅಕ್ಕ ಮಹಾದೇವಿನ ಓದಕ್ಕೆ ಆಗದೇ ಇಲ್ಲ. ಅದು ಯಾವಾಗ ಇಂಗ್ಲಿಷಿಗೆ ಬಂದಾಗ, ಇಂಗ್ಲಿಷ್ಗೆ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂವ್ಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದೇ ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನ ಅರ್ಥ ಮಾಡ್ತವೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
1: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ ಅದನ್ನ ಬೇರೆ ಕಡೆಗೆ ನಾವು, ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ, ಆ ಸುಖ ಇದೆ. ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸ್ಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೇಬೇಕು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ?
0: ಕರೆಕ್ಟ್.
1: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡಬಹುದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡ್ಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನು ಹೇಳಬಹುದಾ?
0: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
1: ಓಕೆ,
0: ಅದು ನನ್ನ ಎಂಫಿಲ್ ರಿಸರ್ಚ್ ಸೂಪರ್ವೈಸರ್ ಅದನ್ನ ಎಡಿಟ್ ಮಾಡಿದ್ದು, ಪ್ರೊಫೆಸರ್ ಸುಜಿ ತಾರು ಅಂತ. ಅದರಲ್ಲಿ 20th ಸೆಂಚುರಿ ರೈಟಿಂಗ್ ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪ್ ಇಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದ್ರೆ ನನ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲಾ ಕಡೆ ತಳೆದಿದೆ, ಆದ್ರೆ ಅನುಭವಿಸ್ತಾ ಇರೋ ನೋವು ಒಂದೇ ತರ ಇರತ್ತೆ
1: ಖಂಡಿತ
0: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗ್ಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ನ ತೆಗೆದು ನಾನು ಅದನ್ನೆಲ್ಲ ಹೆಣದ್ ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ

0: ಹೋಗ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡ್ ಇಂದ ಓದಿ. ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ಅವ್ರು ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದನ್ನ ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದು ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನು ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ ಜ್ಞಾನಪೀಠ ಪ್ರಶಸ್ತಿ. ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್ ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು. ಏನ್ ಅವ್ರ ನೋವುಗಳು, ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕ್ ಶುರು ಮಾಡಲ್ಲೋ. ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು. ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದ್ರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ. ತುಂಬಾ ದಮನ ಒಳಗಾದಂತ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನೀವು ಮಾತಾಡ್ತಾನೆ ಕೂಡ ನಾನು ಇಂಟರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳ ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
0: ಯಾಕಂದ್ರೆ ನಾನ್ ಕಷ್ಟಪಡ್ತಾ ಇದ್ದೆ. ವಿದ್ಯಾಭ್ಯಾಸನು ಏನು ಸುಲಭವಾಗಿ ಬರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜುಯೇಷನ್ ಆಗ್ಲಿ, ಪೋಸ್ಟ್ ಗ್ರಾಜುಯೇಷನ್ ಆಗ್ಲಿ, ಅಥವಾ ನನ್ನ ಕೆಲಸ ಆಗ್ಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ಸ್ವಲ್ಪ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡಿಸ್ಕೋತಾಳಲ್ಲ. ಗ್ರಾಜುಯೇಷನ್ಗೆ ಬಿ ಎಸ್ ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದ್ ಇಡ್ಲಿ ತಿನ್ನೋದು ಇದನ್ನ ಓದಕ್
1: ಕಳಿಸಿ.
0: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತಾನು ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿನ ತರ ಬರಲ್ಲ ನನ್ಗೆ. ಅಕಸ್ಮಾತ್ ಏನಾದ್ರು ಬೈಕಂದ್ರೆ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನಮ್ಮ ಅಮ್ಮ ಎಬ್ಬಯ್ಯವರು. ನಾನು ಹೇಳ್ತಾ ಇದ್ದೆ ಅದೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ ಮಗನ್ಗೂ ಓದಿಸಿದ್ರಲ್ಲ, ಅವನ್ದು ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನೂ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದಿದೆ ಅಲ್ಲ. ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದನೆ ಇರಬೇಕಾದ್ರೆ ಮಕ್ಕಳನ್ನೂ ಬೆಳೆಸ್ತಾರೆ, ಇದನ್ನೂ ನಿಭಾಯಿಸ್ತಾರೆ, ಅದನ್ನೂ ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
1: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
0: ಇನ್ನೂ ಬೇರೆ
1: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗ್ಬಾರ್ದು. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
0: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದಿದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು, ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದು ಒಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ, ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಸಲ ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನ್ಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ವರ್ಷದ ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ, ಅದು ಮಾಡ್ದೇನೆ ಇರೋದೆ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋ ಅಂತದಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬಾ ಕಾಡ್ಬೇಕು ಅದನ್ನ. ನಂಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ ನಾನು 6 ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನು ನಾನು ಕಾಡ್ತಾ ಇದ್ದೀನಿ. ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡ್ದೇ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರದೆ. ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನು ಬರೀ ಪ್ರೀತಿ ಕವಿ, ಪ್ರೇಮದ ಕವಿ ಅವನು, ಅದನ್ನ ನೀವು ಸುಮ್ಮನೆ

0: ಪ್ರೇಮ ಪ್ರೀತಿ, ನಾವು ಇಶ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನು ನಡೀತು ಘಟನೆಗಳು ಅಂದರೆ, ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದರೆ ಅವನು ಅದನ್ನು ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
1: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
0: ಒಂದು ನನಗೆ ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲ್ಯಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲ್ಯಾಕ್ ಲಿಟ್ರೇಚರ್ನ ತುಂಬ ಓದ್ಕೊಂಡೆ ನಾನು ಅಲ್ಲಿದ್ದಾಗ. ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವಲ್ಲ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ, ನನಗೆ ಆ ಥರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗೋಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲಿಷೇ ಬರಲ್ಲ ಅವರಿಗೆ, ಎ ಬಿ ಸಿ ಡಿನೂ ಬರಲ್ಲ ಅಲ್ಲಿಂದ, ಅದ್ರ ಇಲ್ಲಿ ಇಂಗ್ಲಿಷೇ ಬರದೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ವರ್ಷದ ಹಿಂದೆನೆ ಬರೆಯೋಕೆ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀ ಇನ್ವೆಂಟ್ ಮೈ ಸೆಲ್ಫ್, ಯು ನೋ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡಿಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮಗೆ ಒಂದು ಬೋರ್ ಹೊಡಿಯೋಕೆ ಶುರು ಆಗುತ್ತೆ, ನಮ್ಮ ಧ್ವನಿಗೆ ನಮಗೆ ಆಕಳಿಕೆ ಬರುತ್ತೆ. ಇದೆಲ್ಲನೂ ಆಗ್ತಾ ಇರಬೇಕಾದ್ರೆ ಬರವಣಿಗೆ ಒಂದು ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ. ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್ನು ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದನೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಜರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ, ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟು ಕಷ್ಟವನ್ನು ಬಿಟ್ಟಿರಿ ಅರ್ಧ ಗಂಟೆಲಿ ಖಂಡಿತ ಹೇಳಲಿಕ್ಕಾಗಲ್ಲ, ನಿಮ್ಮ ವರ್ಕನ್ನು ಅರ್ಧ ಗಂಟೆಲಿ ಖಂಡಿತ ಹೇಳೋಕ್ಕಾಗಲ್ಲ.
0: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಮ್ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್, ಯಾಕಂದ್ರೆ ಫೆಮಿನಿಸಮ್ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹವ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್, ಮೀನಿಂಗ್ ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಾಧ್ಯ ಅಂತೂ ಆಗಲಿಲ್ಲ, ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು. ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಟೀಚ್ ಮಾಡಿ, ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು, ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿಯವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್ ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
5: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್ 2 ಲಕ್ಷ
7: ಏನಾಯ್ತಪ್ಪ?
6: ಮಗಳೇ

0: ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ ತಜ್ಞರು SDM ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ, ಈ ಹೃದಯಕ್ಕೆ ಬಂದು ಒದಗುವಂತ ತೊಂದರೆಗಳು ಸಮಸ್ಯೆಗಳು ನೂರಾರವ. ಆದ್ರೆ ನಾವು ಹೃದಯಾಘಾತನೇ ಒಂದೇನೋ ಅನ್ನುವ ಮಟ್ಟಿಗೆ ನಮ್ಮ ಜ್ಞಾನವನ್ನ ಸೀಮಿತಗೊಳಿಸ್ಕೊಂಡಿವಿ. ಆದ್ರೆ

0: ಹೃದಯಕ್ಕೆ ಕಾಡುವಂತಹ ತೊಂದರೆಗಳು ಅನೇಕ ಇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ. ಮಕ್ಕಳಲ್ಲಿ ಜನ್ಮಜಾತ ಹೃದಯದ ತೊಂದರೆಗಳು ಏನು ಕಂಡು ಬರಬಹುದು, ಮತ್ತೆ ಈ ತರಹದ ತೊಂದರೆಗಳು ಕಂಡು ಬಂದಾಗ ನಾವು ಏನ್ ಮಾಡಬೇಕು ತಕ್ಷಣದಲ್ಲಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ SDM ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ MS ರವೀಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರವೀಂದ್ರ ಅವರು.
1: ನಮಸ್ಕಾರಗಳು, ಧನ್ಯವಾದ.
0: ನಾವು ಹೃದಯದ ಸಮಸ್ಯೆಗಳು, ಹೃದಯದ ತೊಂದರೆ ಅಂದ್ರ ದೊಡ್ಡವರೊಳಗ ಕಂಡು ಬರ್ತದ. ಒಂದು ಮನುಷ್ಯನಿಗೆ ವಯಸ್ಸಾತು ಅಂದ್ರ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಕಾಣಿಸ್ತಾವ ಅನ್ನೋದು ಒಂದು ಜನಸಾಮಾನ್ಯರ ನಂಬಿಕೆ. ಇದು ಮಕ್ಕಳಲ್ಲೂ ಕಂಡು ಬರ್ತದ ಅನ್ನೋದಕ್ಕೆ ತಾವೇನ್ ಹೇಳ್ತೀರಿ?
1: ವಯಸ್ಕರಲ್ಲಿ ಬಂದಂತಹ ಹೃದಯ ರೋಗಗಳನ್ನ ನಾವು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಜೀವನ ಕ್ರಮ ಅನುವಾಗಿ, ಅವರ ಜೀವನ ಶೈಲಿಯಲ್ಲಿ ಹೇಗಿದ್ದಾರೆ ಅನ್ನೋದ್ರ ಹೊಂದಿಕೆಯಾಗಿ ಈ ರೀತಿಯಾದಂತಹ ಕಾಯಿಲೆಗಳನ್ನು ಕ್ರಮೇಣ ಕಂಡು ಬಂದಿರ್ತದೆ. ಇಂಥ ಸಮಯದಲ್ಲಿ ಅನುವಂಶಿಕವಾದಂತಹ ಕಾರಣಗಳು ಸಹ ಇರ್ತದೆ. ಯಾಕೆಂದ್ರೆ ತಂದೆ ತಾಯಿಗಳಿಗೂ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟಿಸ್ ಇತ್ತು, ಇಂಥ ಎಲ್ಲಾ ಇತರೆ ಯಾವುದು ಕಾಯಿಲೆಗಳು ಇರ್ತವೆ ಅವು ಸಹ ಹೃದಯ ರೋಗವನ್ನು ಹೆಚ್ಚಿಗೆ ಮಾಡಲು ಕಾರಣವಾಗಿರ್ತದೆ. ಆದ್ರೆ ಮಕ್ಕಳ ಸಂದರ್ಭ ಬಂದಾಗ, ಮಕ್ಕಳ ಬಗ್ಗೆ ವಿಷಯ ಬಂದಾಗ, ಮಕ್ಕಳ ಹೃದಯಗಳು ಇಂತಹ ಯಾವುದೇ ಜೀವನ ಶೈಲಿಯಿಂದ ಬಂದಿರುತ್ತೆ ಅನ್ನುವುದಕ್ಕಿಂತ ಇವುಗಳು ತಾಯಿಯ ಗರ್ಭದಲ್ಲೇನೆ ಬೆಳವಣಿಗೆ ಆಗುವಂತಹ ಕಾಲಘಟ್ಟದಲ್ಲಿ ಆ ಬೆಳವಣಿಗೆಯ ನ್ಯೂನ್ಯತೆಗಳಿಂದ ಹೃದಯ ರೋಗ ಸಂಭವಿಸುವಂತಹ ಸಂಭಾವನೆಗಳು ಇರುತ್ತದೆ. ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಹೃದಯ ರೋಗದ ನಿರ್ಮಾಣ ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ನಾವು ದೊಡ್ಡವರಲ್ಲಿ ಹೇಗೆ ಕೊರೋನರಿ ಹಾರ್ಟ್ರಿ ಡಿಸೀಸ್ ಅಂತೀವಿ, ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತೀವಿ, ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತೀವಿ, ಅದೇ ರೀತಿ ಮಕ್ಕಳಲ್ಲಿ ನ್ಯೂನತೆಗಳು ಹೃದಯ ರೋಗದ ಬೆಳವಣಿಗೆಯಲ್ಲಿ ಆಗುವುದರಿಂದ ಅದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುವುದು, ಅಂದ್ರೆ ಹೋಲ್ ಇನ್ ದ ಹಾರ್ಟ್. ಇದಲ್ಲದೆ ಹೃದಯ ರೋಗದ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಮತ್ತೆ ಹಾರ್ಟ್ರೀಸ್ ಇರ್ಬೋದು, ವೈನ್ಸ್ ಇರ್ಬೋದು, ಅದರಲ್ಲೂ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅವೆಲ್ಲ ಇದೇ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಎಂಬುವ ಕ್ಲಾಸಿಫಿಕೇಶನ್ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿಸಲಾಗುತ್ತದೆ. ಅದೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಬಹುದು. ಮಕ್ಕಳ ವೈದ್ಯರು ಮಗುವಿನ ಹೃದಯವನ್ನು ತಮ್ಮ ಸ್ಟೆತೋಸ್ಕೋಪ್ ಇಂದ ಪರೀಕ್ಷೆ ಮಾಡುವಾಗ ಹಾರ್ಟ್ ಸೌಂಡ್ಸ್ ಅಂದ್ರೆ ಹೃದಯದ ಬಡಿತದ ಸದ್ದುಗಳಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತದೆ, ಅಥವಾ ಒಂದು ಎಕ್ಸ್ಟ್ರಾ ಸೌಂಡ್ ಮರ್ಮರ್ ಅಂತ ಹೇಳ್ತೀವಿ, ಅದನ್ನ ಕಂಡು ಬಂದಾಗ ಅವರು ದಟ್ ವಿಲ್ ಬಿ ದ ಫಸ್ಟ್ ಸಂಕೇತ ಅಥವಾ ಫಸ್ಟ್ ಹಿಂಟ್ ಟು ಸಸ್ಪೆಕ್ಟ್ ಅಂದ್ರೆ ಮಗುವಿಗೆ ಒಂದು ಹೃದಯದಲ್ಲಿ ನ್ಯೂನತೆ ಇರಬಹುದು ಅಂತ ಶುರು ಆಗುತ್ತೆ.
0: ಈಗ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಅವಳು ಡೆಲಿವರಿ ಆಗುವವರೆಗೂ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿಯಲ್ಲಿ ಸಾಕಷ್ಟು ಸಲ ಅವಳಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀರಿ. ಪ್ರತಿ ಸತಿನೂ ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಆಗಲಿ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ವೈದ್ಯರು ಸಮಾಲೋಚಿಸಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅನ್ನೋ ಸೂಚನೆ ಗೊತ್ತಾಗಲ್ವಾ?
1: ಬಹಳ ಮುಖ್ಯವಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದ್ರೆ ಮೇಡಮ್, ಈಗ ಶುರುವಾದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟ ತೊಂದರೆಗಳಾದಂತಹ ಹೈಡ್ರೋಕೆಫಲಸ್, ಮತ್ತೆ ಲಿಂಬ್ ಅನಾಮಲೀಸ್, ಕಿಡ್ನಿ ಅನಾಮಲೀಸ್, ಇದ್ರ ಬಗ್ಗೆ ಇದುವರೆಗೂ ಹೆಚ್ಚಿಗೆ ಮಾಹಿತಿ ಮತ್ತೆ ಗಮನ ಕೊಡ್ತಾ ಇದ್ವಿ. ಆದ್ರೆ ಯಾವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎನ್ನುವಂತಹ ಒಂದು ಹೊಸ ವಿಭಾಗ ಬೆಳವಣಿಗೆ ಆಗಿದೆ, ಸೋನೋಗ್ರಫಿಯಲ್ಲಿ ಇದು ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನೀವು ಅನುಭವನ ಪಡೆಯಬಹುದು, ಇದು ಫೀಟಲ್ ಮೆಡಿಸಿನ್ ವಿಭಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ನಮ್ಮ ಫೀಟಲ್ ಅಂದ್ರೆ ಮಕ್ಕಳ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಗಳು ಯಾವಾಗ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತರಬೇತಿ ಪಡೆದು ಕ್ಲಿನಿಕಲ್ ವರ್ಕ್ ಗೆ ಬಂದ್ರು, ಅವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುವಂತ ಹೊಸ ಸೋನೋಗ್ರಫಿಕಲ್ ಇವ್ಯಾಲ್ಯುಯೇಷನ್ ಅಂತ ಇರುತ್ತೆ ಮೇಡಮ್. ಇದನ್ನ 18 ವಾರದಿಂದ 20 ವಾರದ ಅವಧಿಯಲ್ಲಿ ಆ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ತಮ್ಮ ಮಗುವಿನ ಹೃದಯ ರೋಗದ ಸ್ಕ್ಯಾನ್ ಅನ್ನ ಸಪರೇಟ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಸೋನೋಗ್ರಫಿ ಅವ್ರು ಮಾಡಿದಾಗ ಅವರು ಜನರಲ್ ಸ್ಕ್ರೀನಿಂಗ್ ಅಂತ ಮಾಡಿರ್ತಾರೆ. ಆ ಸ್ಕ್ರೀನಿಂಗ್ ಅಲ್ಲೂ ಅವರು ಕೆಲವು ಸಲ ಮೆನ್ಷನ್ ಮಾಡಿರ್ತಾರೆ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಇಕೋಜೆನಿಕ್ ಫೋಕೈ ಅಂತ ಇದೆ ಅನ್ನೋದು ಕಾಮನೆಸ್ಟ್ ರಿಪೋರ್ಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವಾಗ ಅಲ್ಲಿಂದ ಶುರು ಆಗುತ್ತೆ, ನೀವು ಸ್ಪೆಸಿಫಿಕ್ ಆಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳಿ. ಈಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ನಾವು ಭ್ರೂಣದಲ್ಲಿ ಹೃದಯವನ್ನೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ತೊಂದರೆ ಏನಂದ್ರೆ ಮಗುವಿನ ಪೊಸಿಷನ್, ತಾಯಿಯ ಗರ್ಭದಲ್ಲಿ ಮಗು ಒಂದು ಅಪ್ರಾಪರೇಟ್ ಪೊಸಿಷನ್ ಬರಬೇಕು. ಅದು ಅಲೈನ್ಮೆಂಟ್ ಬಂದಾಗ ನಮ್ಮ ಸ್ಕೋಪ್ ಗೆ ಕರೆಕ್ಟ್ ಆಗಿ ಅದು ಲೈನ್ ಅಲ್ಲಿ ಇರುತ್ತೆ. ಅವಾಗ ನಾವು ಹೃದಯದ ಸಮರ್ಪಕವಾದಂತಹ ತಪಾಸಣೆಯನ್ನು ಮಾಡಿ ಅವರಿಗೆ ಭ್ರೂಣಾವಸ್ಥೆಲೇನೆ ಮಗುವಿಗೆ ಯಾವುದಾದ್ರೂ ದೊಡ್ಡದಾದಂತಹ ನ್ಯೂನತೆ ಆಗಿ ಹೋಗಿದೆಯಾ ಅಂದ್ರೆ ಒಂದು ಪ್ರಶ್ನೆ ಬರಬಹುದು, ಇಷ್ಟು ನ್ಯೂನತೆ ಇದ್ರೂ ಹೇಗೆ ಮಗು

0: ಬೆಳವಣಿಗೆ ಚೆನ್ನಾಗಿದೆ ಅಂತ. ಯೂಶಲಿ ಮಗು ಭ್ರೂಣದಲ್ಲಿ ಇರುವಾಗ ಎಲ್ಲಾ ಕೆಲಸವನ್ನು ತಾಯಿಯ ಪ್ಲಾಸೆಂಟಾ ಮಾಡ್ತಾ ಇರ್ತದೆ. ತಾಯಿಯ ಹೃದಯ ಬಡಿತದಿಂದ ಬರುವಂತ ಎಲ್ಲಾ ಪೋಷಕಾಂಶಗಳು, ಆಕ್ಸಿಜನ್ ಯುಕ್ತ ರಕ್ತಗಳು ಎಲ್ಲ ಪ್ಲಾಸೆಂಟಾ ಮೂಲಕ ಮಗುವಿಗೆ ಸೇರ್ತಾ ಇರೋದ್ರಿಂದ ಮಗುವಿನ ಹೃದಯ ರೋಗದ ಕಾರ್ಯಕ್ಷಮತೆ ಏನು ಎಂಬುವ ಪರೀಕ್ಷೆ ಆಗಿರುವುದಿಲ್ಲ. ಯಾಕೆಂದ್ರೆ ಮಗು ಬಹಳಷ್ಟು ಕಾಲ ನೆಮ್ಮದಿಯಾಗಿ ಉಸಿರಾಡದೆ ಅವರ ಲಂಗ್ಸ್ ಅಲ್ಲಿ ಪುಪ್ಸಗಳಲ್ಲಿ ಬರೀ ನೀರೇ ತುಂಬಿರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಭ್ರೂಣದ ಹೃದಯದ ಸರಿಯಾದ ಸಮರ್ಪಕ ಕೆಲಸದ ಕ್ಷಮತೆ ಏನು ಎಂಬುವಂತ ಪರೀಕ್ಷೆ ಆಗಿರುವುದಿಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳೆದಿರ್ತವೆ. ಯಾವಾಗ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತೆ, ತನ್ನಗೆ ತಾನೇ ಉಸಿರಾಡಿ ತನ್ನ ಆಕ್ಸಿಜನ್ ಅನ್ನು ತಾನೇ ತನ್ನ ದೇಹಗಳಿಗೆ ಸಂಬಂಧಪಟ್ಟಂತ ಅಂಗಾಂಗಗಳಿಗೆ ಸಮರ್ಪಕವಾಗಿ ಅದು ಹೃದಯ ಕೆಲಸ ಕ್ಷಮತೆ ಮಾಡಬೇಕಂದಾಗ ಅದು ನ್ಯೂನತೆಗಳು ನಮಗೆ ಕಂಡು ಬರ್ತದೆ. ಆದ್ರಿಂದ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಡೆಲಿವರಿಗೆ ಮುಂಚೆ ಕೆಲವು ಸಮಯದಲ್ಲಿ ಅಂದ್ರೆ ಈಗ ಹೆಚ್ಚಿಗೆ ತರಬೇತಿ ಅಥವಾ ನಿಪುಣತೆ ಬೇಕಾಗಿದೆ ಮೇಡಮ್, ಇದರಲ್ಲಿ ಯಾವ್ದು ನಿಪುಣತೆ ಹೊಂದಿರ್ತಾರೆ ಅವರು ಬಹಳಷ್ಟು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಅಂದ್ರೆ ಹುಟ್ಟುವ ಮಗುವಿಗೆ ಸಾಧ್ಯತೆಗಳು ಇದೆ, ಅದು ಹುಟ್ಟಿದ ನಂತರ ಹುಟ್ಟಿದ 1-2 ಗಂಟೆಗಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಎಂಬುವಂತದ್ದು ನಾನು ತಿಳಿಸಲು ಬಯಸ್ತೇನೆ ಮೇಡಮ್.
1: ಈ ಮಗುವಿಗೆ ಹುಟ್ಟುತ್ತಾನೆ ಈ ರಂಧ್ರದ ಬಗ್ಗೆ ಒಂದ್ ಹೇಳಿದ್ರಿ, ಹೃದಯ ಮರ್ಮರ್ ಅಂತ ಶಬ್ದ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದು ಅಲ್ಲದೇನೆ ಬೇರೆ ಏನ್ ಸಮಸ್ಯೆ ಕಂಡು ಬರ್ಬೋದು?
0: ಬೇರೆ ನಾನು ಹೇಳ್ದಂಗೆ ಮಗುವಿನ ಹೃದಯದಲ್ಲಿ ಇರುವಂತ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್, ಸೊ ಯೂಶಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ ಮೇಡಮ್, ಮತ್ತೆ ಔಟಿಕ್ ವ್ಯಾಲ್ವ್ ಅಂತ ಇರುತ್ತೆ. ಇವು ಎರಡರಲ್ಲಿ ಜಾಸ್ತಿ ಸ್ಟಿನೋಸಿಸ್ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಆ ವ್ಯಾಲ್ವ್ ಓಪನ್ ಆಗದೆ ಇರುವಂತದ್ದು, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಸಮಸ್ಯೆ ಕಂಡು ಬರಬಹುದು. ಅದಕ್ಕೆ ಸ್ಟಿನೋಟಿಕ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಅದು ಪಲ್ಮರಿ ಸ್ಟಿನೋಸಿಸ್ ಆಗಿರ್ಬೋದು ಅಥವಾ ಔರ್ಟಿಕ್ ಸ್ಟಿನೋಸಿಸ್ ಆಗಿರ್ಬೋದು. ಇದೇ ರೀತಿ ಮುಖ್ಯ ಧಮನಿ ಔರ್ಟಾ ಅಂತ ಹೇಳ್ತೀವಿ. ಔರ್ಟಾದಲ್ಲಿ ಆ ಮಗುವಿಗೆ 3 ಮೇನ್ ಬ್ರಾಂಚಸ್ ಬಂದ ನಂತರ ಇಸ್ತಮಸ್ ಎಂಬುವಂತ ಒಂದು ಸಣ್ಣ ಭಾಗ ಇರುತ್ತೆ ಮೇಡಮ್. ಅದಾದ್ಮೇಲೆ ಡಿಸೆಂಡಿಂಗ್ ಔಟಾ ಅಂತ ದೊಡ್ಡ ಧಮನಿಯ ಮುಖ್ಯ ಭಾಗ ಬರುತ್ತೆ. ಅದು ಒಂದೊಂದ್ಸಲ ಬೆಳವಣಿಗೆಯಲ್ಲಿ ಸಂಕುಚಿತ ಆಗ್ಬಿಡ್ತದೆ, ಸಣ್ಣದಾಗ್ಬಿಡುತ್ತೆ. ಅದನ್ನ ಕೋಆಕ್ಟೇಷನ್ ಆಫ್ ಔರ್ಟಾ ಅಂತ ಹೇಳ್ತೀವಿ. ಅದು ಇನ್ನೊಂದು ರೀತಿಯಾದಂತಹ ಹೃದಯದ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ. ಅದೇ ರೀತಿ ಆ ವ್ಯಾಲ್ವ್ಸ್ ಎರಡು ಇರ್ತದೆ, ಇನ್ನೊಂದು ಟ್ರೈಕಸ್ಪಿಡ್ ವ್ಯಾಲ್ವ್, ಮೈಟ್ರಲ್ ವ್ಯಾಲ್ವ್ ಅಂತ. ಇವು ಲೀಕ್ ಆಗ್ಬಹುದು ಮೇಡಮ್, ಇದನ್ನ ರಿಗರ್ಜಿಟೇಷನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದಾದ ನಂತರ ಕೆಲವು ಬಹಳ ರೇರ್ ಆಗಿ ಹೃದಯ ಬಡಿತ ಏರುಗತಿ ಮೇಲುಗತಿ ಆಗುವುದು, ಇದು ಬಹಳ ರೇರ್ ಮೇಡಮ್. ಬಟ್ ಸ್ಟಿಲ್ ಕೆಲವು ಮಕ್ಕಳಲ್ಲಿ ಒಮ್ಮೆಗೆನೆ ಮಗುವಿನ ಹೃದಯ ಬಡಿತ 200 ಮೇಲೆ, 220 ಮೇಲೆ, ಇದನ್ನ ಅರಿದಮಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಸುಪ್ರಾ ವೆಂಟ್ರಿಕ್ಯುಲರ್ ಟಿಕಿಕಾರ್ಡಿಯಾ ಅಂತ ಹೇಳ್ತೀವಿ. ಆ ರೀತಿಯಾದಂತ ತೊಂದರೆನು ಸಣ್ಣ ಮಕ್ಕಳಲ್ಲಿ ಕಂಡು ಬರಬಹುದು. ಅಲ್ಲದೆ ವ್ಯಾಲ್ವ್ ಮತ್ತೆ ಈ ಹೃದಯ ವೇಗದಲ್ಲಿ ಏರುಗತಿ ಮತ್ತೆ ಮೆಲು ಆಗುದು, ಇದಿಷ್ಟು ಇತರೆ. ಇನ್ನೊಂದು ವಿಷಯ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ನೀಲಿ ಇರುವಂತಹ ಮಕ್ಕಳು, ನೀಲಿ ಇಲ್ಲದಿರುವಂತಹ ಮಕ್ಕಳು. ಅಂದ್ರೆ ಮುಖ್ಯ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್, ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಈ ಹೋಲ್ ಸಮಸ್ಯೆಗಳಾಗ್ಲಿ, ಈ ನಮ್ಮ ಸ್ಟಿನೋಟಿಕ್ ಡಿಸಾರ್ಡರ್ಸ್ ಆಗ್ಲಿ ಅಥವಾ ನಮ್ಮ ಲೀಕ್ ಆಫ್ ವ್ಯಾಲ್ವ್ ಆಗ್ಲಿ, ಇವೆಲ್ಲ ಅಸಯನೋಟಿಕ್ ಹಾರ್ಟ್ ಡಿಸೀಸ್. ಅಂದ್ರೆ ನೀಲಿ ಅಲ್ಲದೆ ಇರುವಂತದ್ದು. ಮಕ್ಕಳು ಪಿಂಕ್ ಆಗಿ ಇರುತ್ತೆ, ಅವರ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇರುತ್ತೆ ಮೇಡಮ್. ಆದ್ರೆ ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಮಗು ಹತ್ಬೇಕಾದ್ರೆ ಸರ್ ನೀಲಿ ಆಗುತ್ತೆ, ಮಗುವಿನ ತುಟಿಯ ಬಣ್ಣ, ಮಗುವಿನ ಬೆರಳುಗಳ ಉಗುರಿನ ಬಣ್ಣ ಮತ್ತೆ ಹಸ್ತಗಳು ಅತ್ತ ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಹತ್ತು ಹತ್ತು ಸುಸ್ತಾಗಿ ಅದು ತನ್ನ ಉಸಿರಾಟವನ್ನು ಹಿಡ್ಕೊಬಿಡುತ್ತೆ ಅನ್ನುವಂತ ಸಮಸ್ಯೆ ಇರುವಂತಹ ಹೃದಯ ರೋಗಗಳಿಗೆ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ. ಇದು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂದಾಗ ಇದು ಸ್ವಲ್ಪ ಮೇಜರ್ ಹಾರ್ಟ್ ಡಿಸೀಸ್. ಇದು ಅಂದ್ರೆ ಒಂದೇ ಹೃದಯದಲ್ಲಿ 2-3 ಸಮಸ್ಯೆಗಳು ಒಟ್ಟಿಗೆ ಇರುತ್ತವೆ ಮೇಡಮ್. ಮೋಸ್ಟ್ ಆಫ್ ಟೈಮ್ ನಾವು ಹೋಲ್ಸ್ ಅಂದಾಗ ಬರೀ ಹೋಲ್ಸ್ ಇರುತ್ತೆ, ವ್ಯಾಲ್ವ್ ಅಂದಾಗ ಬರೀ ವ್ಯಾಲ್ವ್ ಇರುತ್ತೆ. ಬಟ್ ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ, ಒಂದು ದೊಡ್ಡ ಹೋಲ್ ಮತ್ತೆ ಪಲ್ಮರಿ ವ್ಯಾಲ್ವ್ ತುಂಬಾ ಚಿಕ್ಕದಾಗಿರೋದು, ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ ಅದನ್ನ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದೇ ರೀತಿ ನ್ಯೂನತೆಗಳು ತುಂಬಾ ಸಂಕೀರ್ಣತೆಗೆ ತಿರ್ಕೊಂಡಾಗ ಕೆಲವು ಸಮಯದಲ್ಲಿ ಒಂದು ನರ ಡೆವಲಪ್ ಆಗಿರೋದಿಲ್ಲ ಮೇಡಮ್, ಅದನ್ನ ಪಲ್ಮರಿ ಅಟ್ರೇಸಿಯಾ ಅಂತ ಕರಿತೀವಿ. ಇನ್ನೊಂದು ಸಲ ಎರಡು ನರಗಳು ಒಂದೇ ಸಮಯ ಜೋಡಣೆ ಆಗಿರ್ಬೋದು ಮೇಡಮ್, ಅದನ್ನ ಟ್ರಂಕಸ್ ಆರ್ಟೆರಿಯೋಸಿಸ್ ಅಂತ ಕರಿತೀವಿ. ಶುದ್ಧ ರಕ್ತವನ್ನು ಎಡಗಡೆಯ ಭಾಗಕ್ಕೆ ತರುವಂತಹ ನರಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಬಲಗಡೆಗೆ ಬರುವಂತಹ ಸಮಸ್ಯೆಗೆ TAPVC ಅಂತ ಕರಿತೀವಿ ಮೇಡಮ್. ಸೊ ಇವೆಲ್ಲ ಸ್ವಲ್ಪ ಮೇಜರ್ ಹೃದಯ ಸಮಸ್ಯೆಗಳಾಗಿರ್ತವೆ. ಇವೆಲ್ಲದಕ್ಕೂ ತ್ವರಿತವಾಗಿ ಅಂದ್ರೆ 1-3 ತಿಂಗಳ ಒಳಗಡೆನೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಆಗ್ತದೆ ಮೇಡಮ್.
1: ಈ ಹೃದಯದ ರಂಧ್ರದ ಬಗ್ಗೆ ನಾವು ಮಾತು ಮುಂದುವರಿಸುವುದಾದ್ರೆ, ಇದರಲ್ಲಿ ನಾವು ASD VSD ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಿದು ASD VSD ರಂಧ್ರಗಳು ಅಂದ್ರೆ?
0: ASD ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ. ಅಂದ್ರೆ ಹೃದಯದ 4 ಚೇಂಬರ್ಸ್ ಅಲ್ಲಿ ಮೇಲಿನ ಚೇಂಬರ್ಸ್ ಇರುತ್ತೆ, ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ ಅಂತ. ಇವೆರಡರ ಮಧ್ಯೆ ಆಗುವಂತಹ ರಂಧ್ರ ಅಥವಾ ಡಿಫೆಕ್ಟ್ಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಮೇಡಮ್. ಇದೇ ರೀತಿ ವೆಂಟ್ರಿಕಲ್ಸ್ ಅಂತ ಇರುತ್ತೆ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ. ಇವೆರಡರ ಮಧ್ಯೆ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಒಂದು ಗೋಡೆ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಆಗುವಂತ ರಂಧ್ರಕ್ಕೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್

0: ಅಂತ ಕರಿತೀವಿ. ಇದೇ ರೀತಿಯಾಗಿ ನಮ್ಮ ಮುಖ್ಯ ಧಮನಿಗಳಾದಂತಹ ಪಲ್ಮನರಿ ಆರ್ಟ್ರಿ ಮತ್ತು ಅವರ್ಟ. ಪಲ್ಮನರಿ ಆರ್ಟ್ರಿಯಲ್ಲಿ ಅಶುದ್ಧ ರಕ್ತ ಲಂಗ್ಸ್ ಗೆ ಹೋಗ್ತಾ ಇರುತ್ತೆ ಶುದ್ಧೀಕರಣಕ್ಕಾಗಿ ಅಥವಾ ಆಕ್ಸಿಜನ್ ಗೆ, ಮತ್ತೆ ಅವರ್ಟದಿಂದ ಶುದ್ಧವಾದಂತಹ ರಕ್ತ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗ್ತಾ ಇರುತ್ತೆ. ಇವೆರಡರ ಮಧ್ಯೆ ಪಿಡಿಎ ಪೇಟೆಂಟ್ ಡಕ್ಟರ್ ಸಾಟ್ರಿಯಸ್ ಅಂತ ಆಗುತ್ತೆ ಮೇಡಮ್ ಕಮ್ಯುನಿಕೇಶನ್, ಇದನ್ನು ನಾವು ಪಿಡಿಎ ಅಂತ ಕರಿತೀವಿ. ಸೊ ಈ ಮೂರು ರಂಧ್ರಗಳು ಕಾಮನ್ ಅಂದ್ರೆ ಇದಿಷ್ಟೇನೆ, ಇದು 40-60% ಆಫ್ ದ ಮಕ್ಕಳ ಜನ್ಮಜಾತ ಹೃದಯ ರೋಗಗಳನ್ನ ಇವು ಮೂರು ರಂಧ್ರಗಳೇ ಆಕ್ಯುಪೈ ಮಾಡ್ಬಿಡುತ್ತೆ ಮೇಡಮ್. ವಿ ಕ್ಯಾನ್ ಸೇ ದಿಸ್ ಇಸ್ ದ ಬಲ್ಕ್ ಆಫ್ ಅವರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ. ನಾವು ಹೇಗೆ ಇದನ್ನ ಕಂಡುಹಿಡಿಯೋದು, ಹೇಗೆ ಇದ್ರ ಬಗ್ಗೆ ನಮಗೆ ಅನುಮಾನ ಬರಬೇಕು, ಅಥವಾ ತಂದೆ ತಾಯಿಗಳು ಹೇಗೆ ಇದ್ರ ಬಗ್ಗೆ ಗಮನ ಹರಿಸಿರಬೇಕು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ರಂಧ್ರಗಳು ಹುಟ್ಟಿದ ಮೊದಲ 6 ವಾರದಿಂದ 8 ವಾರ ಅಂದ್ರೆ 1.5-2 ತಿಂಗಳವರೆಗೂ ಅಷ್ಟು ಸಹಜತೆಯಿಂದ ಅಥವಾ ಅಷ್ಟು ಸಮರ್ಪಕವಾಗಿ ಕಂಡು ಬರುವುದಿಲ್ಲ. ಇದು ಒಂದು ನೈಸರ್ಗಿಕವಾದಂತಹ ದೇಹದಲ್ಲಿ ಆಗುವ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಬದಲಾವಣೆ ಆಗುತ್ತಾ ಇರುವ ಒಂದು ಸಂದರ್ಭದಲ್ಲಿ ಇದು ಅಷ್ಟು ಕಂಡು ಬರುವುದಿಲ್ಲ. 2 ತಿಂಗಳ ನಂತರ ಸಹಜವಾಗಿ ಮಗುವಿನ ಉಸಿರಾಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೇಡಮ್. ಮಗುವಿನ ಉಸಿರಾಟ ಹೆಚ್ಚಿಗೆ ಆದ್ರೆ ಹೇಗೆ ಗೊತ್ತಾಗುತ್ತೆ ಮಗುವಿಗೆ ಅಂದ್ರೆ, ಇಷ್ಟು ಇದುವರೆಗೂ 1-4 ವಾರ 3-5 ವಾರದವರೆಗೂ ಮಗು ಬಹಳಷ್ಟು ನೆಮ್ಮದಿಯಿಂದ ಹಾಲು ಕುಡಿತಾ ಇರುತ್ತೆ. ಬರೀ ಶಾಯದ್ ಮಗು ತುಂಬಾ ಮಲಗಿರ್ಬೇಕಾದ್ರೆ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿಗೆ ಇತ್ತು ಅಂತ ಒಂದೊಂದ್ಸಲಿ ತಾಯಂದಿರು ಗಮನಿಸಿರ್ತಾರೆ ಮೇಡಮ್. ಅದ್ ಹೇಗೆ, ಅದು 2 ತಿಂಗಳಾದ ನಂತರ ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ. ಮಗು ಸಮರ್ಪಕವಾಗಿ ಒಂದೇ ಸಮಾನಾಂತರದಿಂದ ತಾಯಿಯ ಹಾಲನ್ನು ಹೊಟ್ಟೆ ತುಂಬ ಕುಡಿಲಿಕ್ಕೆ ಆಗೋದಿಲ್ಲ, ತಾಯಿಯ ಹಾಲನ್ನು ಬಿಟ್ಟು ಬಿಟ್ಟು ಕುಡಿಯಲು ಶುರು ಮಾಡುತ್ತೆ ಮೇಡಮ್. ಇದನ್ನ ಸಕ್ ರೆಸ್ಟ್ ಸಕ್ ಸೈಕಲ್ ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕರಿತೀವಿ. ಇವೆರಡು ಆಗೋದ್ರಿಂದ ಮೂರನೇದು ಏನಾಗುತ್ತೆ ಅಂದ್ರೆ, ಮಗು ಅಸಹಜವಾಗಿ ಬೆವರು ಬರಲು ಸ್ಟಾರ್ಟ್ ಆಗ್ತದೆ. ಮಗುವಿನ ಹಣೆ ಮೇಲೆ ತಲೆ ಎಲ್ಲ ಬೆವರಾಗೋದು, ಮೈಯೆಲ್ಲ ಒದ್ದೆ ಇರೋದು. ಸರ್ ಹಾಲು ಕುಡಿತಾ ಇದ್ರೆ ಸುಸ್ತೇ ಆಗ್ಬಿಡ್ತಾನೆ ಸರ್, ಹಾಲನ್ನ ಹೊಟ್ಟೆ ಪೂರ್ತಿ ಕುಡಿಲಿಕ್ಕೆ ಆಗೋದಿಲ್ಲ, ಅವನಿಗೆ ಹಸಿವಿರುತ್ತೆ, ಉಸಿರಾಟದ ವೇಗ ಹೆಚ್ಚಿಗೆ ಆಗಿರೋದ್ರಿಂದ ಅವನು ತನ್ನ ಶಕ್ತಿ ಮೀರಿ ಹಾಲನ್ನ ಹೆಚ್ಚಿಗೆ ತಾಯಿಯ ಎದೆಯಿಂದ ಜಗ್ಗಿ ಕುಡಿಯಲು ಆಗೋದಿಲ್ಲ. ಸೊ ಈಗೇನಾಯ್ತು, ಆತನಿಗೆ ಸುಸ್ತು ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಅಮ್ಮನ ಹತ್ರ ಹಾಲಿದ್ದು ಕುಡ್ಲಿಕ್ಕೂ ಆಗ್ತಲ್ಲ. ಇವು ಮೂರರಿಂದ ಅವನಿಗೆ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮಗು 2 ತಿಂಗಳವರೆಗೂ ಚೆನ್ನಾಗಿದ್ದು 3.5-5 ತಿಂಗಳಾದ್ರೆ ಮಗುವಿನ ತೂಕ ಏರಿರುವುದಿಲ್ಲ, ಮಗು ತುಂಬಾ ಸಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಆತನಿಗೆ ಹೃದಯದಲ್ಲಿ ಹೋಲಿನ ಕಾರಣ ತುಂಬಾ ರಕ್ತ ಲಂಗ್ಸ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆತನಿಗೆ ಮತ್ತೆ ಮತ್ತೆ ನಿಮೋನಿಯಾ ಆಗಲು ಶುರು ಆಗುತ್ತೆ. ಆವಾಗ ವೈದ್ಯರು ನಿಮ್ಗೆ ಸಹಜವಾಗಿ ಇದು ಮಾಮೂಲಿ ಅಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನಾದ್ರೂ ಹೃದಯದಲ್ಲಿ ಇದೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರಿಗೆ ಸಣ್ಣ ರಂಧ್ರ ಇರುತ್ತೆ, ಸಣ್ಣ ರಂಧ್ರ ಇದಾಗ ಮೊದಲು 6-8 ತಿಂಗಳು ಏನಾಗೋದಿಲ್ಲ, ಆಮೇಲೆ ಅದು ಆಕಸ್ಮಿಕವಾಗಿ ಗೊತ್ತಾಗ್ಬೋದು ವೈದ್ಯರಿಗೆ, ಅವೆಲ್ಲ ಸಣ್ಣ ರಂಧ್ರ ಇರುತ್ತೆ. ಇನ್ನೊಂದು ಮೀಡಿಯಂ ಅಂತ ಇರುತ್ತೆ, ಅದು 6-8 ತಿಂಗಳಾಗ್ಲಿ 1 ವರ್ಷ ಆಗ್ಲಿ 2 ವರ್ಷದಲ್ಲಿ ಅದು ನಿಮಗೆ ಸ್ವಲ್ಪ ಅಂದ್ರೆ ತುಂಬಾ ಇಷ್ಟೊಂದು ಅವನ್ ಸಫರ್ ಮಾಡೋದಿಲ್ಲ, ಮಾಧ್ಯಮಿಕವಾಗಿ ಅವನು ಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ. ಅದು ತುಂಬಾ ಸಿಂಪ್ಟಮ್ಸ್ ಇದ್ದಾಗ ಅದು ತುಂಬಾ ದೊಡ್ಡ ತೊಂದರೆ ಇದೆ ಅಂತ. ಸೊ ಮೊದಲ 6 ತಿಂಗಳು 6-12 ತಿಂಗಳು ಅಂದ್ರೆ 1 ವರ್ಷದ ಮೇಲೆ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡ್ರೆ, ತುಂಬಾ ದೊಡ್ಡ ರಂಧ್ರ ಇದ್ರೆ ಮೊದಲ 6 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆತನ ತೂಕ ಅಷ್ಟು ಬಂದಿರೋದು. ಇದ್ರ ಜೊತೆಗೆ ಏನಾದ್ರೂ ನೀಲಿ ಬಣ್ಣ ಬರಲು ಶುರು ಆಯ್ತು, ಮಗುವಿಗೆ ನೀಲಿ ಬಣ್ಣನು ಕಂಡು ಬಂತು ಅಂದಾಗ ಅದು ಮೇಜರ್ ಹಾರ್ಟ್ ಡಿಸೀಸ್ ಆಗುತ್ತೆ. ಅವಾಗ ಡೆಫಿನೆಟ್ಲಿ ನೀವು ಈಕೋಕಾರ್ಡಿಯೋಗ್ರಫಿ ಮಾಡಿ ಮಗುವಿನ ಮುಖ್ಯವಾದಂತ ಏನು ನ್ಯೂನತೆ ಇದೆ, ಆ ನ್ಯೂನತೆಗೆ ತಕ್ಕಂತ ಚಿಕಿತ್ಸಾ ವಿಧಾನಗಳು ಇರ್ತವೆ. ಮಗುವಿಗೆ ಹಾಲು ಕುಡಿಯುವುದರಲ್ಲಿ ಸಮಸ್ಯೆ ಬರುವುದು, ತೂಕ ಏರದಿರುವುದು, ಹಾಲು ಕುಡಿತಾ ಇರುವಾಗ ಅದರ ಬೆವರು ಬರೋದು, ಕೆಮ್ಮು ಬರೋದು, ಮತ್ತೆ ಮತ್ತೆ ನಿಮೋನಿಯಾ ಆಗೋದು, ಇವು 5 ಲಕ್ಷಣಗಳು ಮಾತ್ರ ಮಕ್ಕಳಿಗೆ ಸಂಬಂಧಪಟ್ಟ ಹೃದಯ ರೋಗದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಈಕೋಕಾರ್ಡಿಯೋಗ್ರಫಿಯಿಂದ ನಾವು ಎಕ್ಸಾಕ್ಟ್ ಆಗಿ.
1: ಡಾಕ್ಟರ್ ರವೀಂದ್ರ ಅವರೇ, ನನಗೆ ಒಂದು ಪ್ರಶ್ನೆ ಕಾಡುತ್ತದೆ, ಏನಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಆರೋಗ್ಯವಂತ ಶಿಶುಗಳು ಜನಿಸ್ತಾ ಇದ್ವು, ಮಕ್ಕಳ ತೂಕ 1-3 ಕೆಜಿ, 3.75 ಕೆಜಿ, 4 ಕೆಜಿ ವರೆಗೂ ಸದೃಢಕಾಯವಾಗಿ ಮಕ್ಕಳು ಇರ್ತಿದ್ವು. ಇತ್ತೀಚಿನ ನಾವು ಮಕ್ಕಳನ್ನ ನೋಡಿದಾಗ ಅವು ಆರೋಗ್ಯದಲ್ಲಿ ಅಷ್ಟೊಂದು ಹೆಲ್ದಿಯಾಗಿ ಇರೋದಿಲ್ಲ. ಅಂದ್ರೆ ಇದಕ್ಕೆ ಪಾಲಕರ ಒಂದು ಏನಾದ್ರೂ ಕೊಡುಗೆ ಕೂಡ ಕಾರಣ ಆಗ್ತದೇನು? ಅಂದ್ರೆ ಇದು ವಿಳಂಬ ಮದುವೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಮದುವೆ ಆಗಿರಬಹುದು, ಇದು ಕೂಡ ಮಕ್ಕಳಲ್ಲಿ ಈ ತರದ ಹೃದಯದ ತೊಂದರೆಗಳು ಕಂಡು ಬರಲಿಕ್ಕೆ ಪರೋಕ್ಷವಾಗಿ ಎಲ್ಲೋ ಕಾರಣ ಆಗ್ತದೇನು ಅಂತ.
0: ಇದು ಬಹಳ ಮುಖ್ಯವಾದಂತಹ ವೈಜ್ಞಾನಿಕ ಜಿಜ್ಞಾಸೆಯನ್ನು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಮೇಡಮ್. ಇದು ನಮ್ಮ ಈಗಿನ ಕಾಲದ ನವಜಾತ ಶಿಶು ಮರಣ ಪ್ರಮಾಣ ಹಳೆ ಕಾಲಕ್ಕೂ ಈ ಕಾಲಕ್ಕೂ ಈಗ ಬೆಟರ್ ಇದೆ. ವಿಜ್ಞಾನವು ಬಹಳಷ್ಟು ಹೆಚ್ಚಿಗೆ ತೊಂದರೆ ಸಮಸ್ಯೆಗಳನ್ನ ಗುರ್ತ ಹಚ್ಚಿ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ. ಮುಂಚೆ ಇವುಗಳೆಲ್ಲ ರಿಪೋರ್ಟ್ ಆಗದೇನೆ ಇವೆಲ್ಲ ನಮ್ಮ ಶಿಶು ಮರಣ ಪ್ರಮಾಣದಲ್ಲಿ, ನವಜಾತ ಶಿಶು ಮರಣ ಪ್ರಮಾಣದಲ್ಲಿ ಲಿಸ್ಟ್ ಆಗ್ಬಿಡ್ತಾ ಇತ್ತು. ಈಗ ಅವೆಲ್ಲ ಇಲ್ಲದೆ ನಾವು ಔಷಧ ಉಪಚಾರಗಳಿಂದ ಅವುಗಳನ್ನು ಹೆಚ್ಚಿಗೆ ಬದುಕಲು ಬಿಟ್ಟು ಅವು ಜೀವನದ ಮುಂದಿನ ವರ್ಷಗಳನ್ನ ಅವರು ನೋಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ಗುರುತು ಹಚ್ಚುವಿಕೆ ಮತ್ತು ನಮ್ಮ ಔಷಧೋಪಚಾರದಿಂದ

0: ಸಾಧ್ಯವಾಗಿದೆ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಜನ್ಮಜಾತ ಹಾರ್ಟ್ ಡಿಸೀಸ್ಗೆ ಇದುವರೆಗೂ ವಿಜ್ಞಾನದಿಂದಲೂ ಉತ್ತರವಿಲ್ಲ ಮೇಡಮ್. ನಾವು ಇಂಥ ಒಂದು ಸಮಸ್ಯೆ, ಇಂಥ ಒಂದು ಕೌಟುಂಬಿಕ ಫೀಚರ್ಸ್ ಇತ್ತು ಅಂದ್ರೆ ಈ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹೆಚ್ಚಿಗೆ ಅಲ್ಲ. ನಾವು ಬರೀ ಅಸೋಸಿಯೇಷನ್ಸ್ ನೋಡಿದೀವಿ ಮೇಡಮ್, ಕಾಸಾಲಿಟಿ ನೋಡಿಲ್ಲ. ಅಂದ್ರೆ ಇಟಿಯೊಲಾಜಿಕಲಿ ಇದ್ರೆ ಇದು ಆಗುತ್ತೆ ಅನ್ನುವಂತ ಕಾಸಾಲಿಟಿ ನಾವು ಫಿಕ್ಸ್ ಮಾಡಿಲ್ಲ ಮೇಡಮ್. ಅಂದ್ರೆ ವಯಸ್ಕರಾದಂತಹ ಸಮಯದಲ್ಲಿ ನಾವು ಮಾತೃತ್ವ ಪಡಿತಾ ಇರೋದು ಒಂದು ಬಹಳಷ್ಟು ಚಾಲೆಂಜ್ ಮೇಡಮ್. ಮತ್ತೆ ಇನ್ನೊಂದು ಐ ವಿ ಎಫ್ ಬೇಬೀಸ್ ಡೆಫಿನೆಟ್ಲಿ ಹ್ಯಾವ್ ಐ ವಿ ಎಫ್ ಬೇಬೀಸ್ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಹೃದಯ ರೋಗ ಸಂಬಂಧಿತ ಕಾಯಿಲೆಗಳನ್ನ ಗುರುತ ಹಚ್ಚಲ್ಪಟ್ಟಿದೆ. ಇಟ್ಸ್ ಎ ಫ್ಯಾಕ್ಟ್ ಮೇಡಮ್.
1: ಇಲ್ಲಿ ಮುಖ್ಯವಾಗಿ ಮಗು ಜನಿಸಿದಾಗಿನಿಂದ ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷದವರೆಗೂ ತಾಯಿಯ ಮಡಿಲಲ್ಲೇ ಹೆಚ್ಚಿನ ಕಾಲ ಇರೋದ್ರಿಂದ ಈ ಮಗು ಈ ತರಹದ ಹುಟ್ಟಿದಾಗಿನಿಂದ ಬರುವ ಹೃದಯದ ತೊಂದರೆಗಳ ಲಕ್ಷಣಗಳು ಏನ್ ಕಂಡು ಬರ್ತಾವ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮೊದಲು ತಾಯಿ. ತಾಯಿ ನೀವು ಹೇಳಿದಂತ ಐದು ಲಕ್ಷಣಗಳನ್ನ ಮಕ್ಕಳಲ್ಲಿ ಕಂಡು ಬಂದಾಗ ವಿಳಂಬ ಮಾಡದೇನೆ ತಕ್ಷಣದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದಾಗ ಈ ಮಕ್ಕಳು ಕೂಡ ಆರಾಮಾಗ್ತಾರೆ. ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬದುಕನ್ನ ನಡೆಸ್ತಾರೆ, ಉತ್ತಮ ಜೀವನವನ್ನ ಮಾಡ್ತಾರೆ ಅಂತ ತಾವು ಹೇಳ್ತೀರಿ.
0: ಹೌದು.
1: ಈಗ ಚಿಕಿತ್ಸೆ ಏನು ಅನ್ನೋದು ಪ್ರಶ್ನೆ, ಹೇಗೆ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ.
0: ಮಕ್ಕಳಲ್ಲಿ ಅಂದ್ರೆ ಲಕ್ಷಣಗಳೆಲ್ಲ ಬಂದು ನಮ್ಮ ಹತ್ರ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿಯಾದಾಗ ಮುಖ್ಯವಾಗಿ ಇಕೋಕಾರ್ಡಿಯೋಗ್ರಫಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಹೃದಯದ ಸಮರ್ಪಕವಾದಂತ ರಚನೆ, ಅದರ ನ್ಯೂನ್ಯತೆ ಮತ್ತು ಹೃದಯದ ಫಂಕ್ಷನ್ ಅಂದ್ರೆ ಅದರ ಕಾರ್ಯಕ್ಷಮತೆ ಇದರ ಬಗ್ಗೆ ನಮ್ಗೆ ಒಂದು ಅಂದಾಜು ಸಿಗುತ್ತೆ. ಇದರ ಅನುಸಾರವಾಗಿ ಹೃದಯದಲ್ಲಿ ರಂಧ್ರದ ತೊಂದರೆಗಳು ಇದಾವೆ ಅಂತ ಅಂದ್ಮೇಲೆ ಅದು ದೊಡ್ಡದಾದಂತ ಅದರ ಸಮಸ್ಯೆ ಇದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಉಪಾಯ. ಅದನ್ನ ಮಕ್ಕಳ ಕಾರ್ಡಿಯೋಥೊರಾಸಿಕ್ ಸರ್ಜನ್ CTVS ಅಂತ ಇರ್ತಾರೆ, ಅವರಲ್ಲಿ ನಾವು ಸಮಾಲೋಚಿಸಿ ಮಗುವಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಲು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಈ ಮಧ್ಯಮವಾದಂತದ್ದು ಮತ್ತು ಸಣ್ಣದಾದಂತಹ ರಂಧ್ರಗಳಿದ್ದಾಗ ನೀವು ಕೇಳ್ಪಟ್ಟಿರಬಹುದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಅದು ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ಸಣ್ಣದಾಗಿದ್ದರೆ ಅದು ಸಮಯದ ಅನುಸಾರವಾಗಿ ಮಗು ಬೆಳೆದಂತೆ ತಾನಾಗಿ ಮುಚ್ಚಿಕೊಳ್ಳುವಂತಹ ಸಂದರ್ಭ ಒದಗಿ ಬರಬಹುದು. ಅಂತದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಇಕೋಕಾರ್ಡಿಯೋಗ್ರಫಿ ಫೀಚರ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂತ ಮಕ್ಕಳಲ್ಲಿ ನಾವು ಅವರಿಗೆ ಒಂದಷ್ಟು ಔಷಧ ಉಪಚಾರಗಳನ್ನು ಹೇಳಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟು ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಅಂದ್ರೆ ನಾವು ಏನೇ ಹೇಳಿದ್ರು ಅದರದ್ದು ಒಂದು ಫಾಲೋಅಪ್ ಡೇಟ್ ಅಂತ ಇರುತ್ತೆ. ನಾವು ಯೂಶಲಿ ನಾವು ತಂದೆ ತಾಯಿ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆ ಒಂದು ಫಾಲೋಅಪ್ ಡೇಟ್ ನ ಮಿಸ್ ಮಾಡಬಾರ್ದು. ಅವಾಗ ಯಾವುದೇ ರೀತಿಯ ಅಚಾತುರ್ಯ ಆಗುವುದಿಲ್ಲ. ಮತ್ತೆ ನಾವು ಹೇಳಿರ್ತೀವಿ ಇವರಿಗೆ ಮುಂಚೆನೆ ಇಷ್ಟು ಸಮಯದವರೆಗೂ ಕಾಯುವ, ಇಷ್ಟು ಸಮಯದ ನಂತರವೂ ಅದು ಆ ಸಮಸ್ಯೆ ರಂಧ್ರ ಸಮಸ್ಯೆ ಇತ್ತಂದಾಗ ಅವಾಗ ನಾವು ಅದಕ್ಕೆ ಎರಡು ತರ ಚಿಕಿತ್ಸಾ ಕ್ರಮ ಇರುತ್ತೆ. ಅಷ್ಟೇಕೆಂದ್ರೆ ಆ ಸಂದರ್ಭದಲ್ಲಿ ಮಗು ಒಂದು ಎರಡು ವರ್ಷದವರೆಗೂ ಬಂದಿರಬಹುದು, ಒಂದು ವರ್ಷ ದಾಟಿ ಮಗುವಿನ ತೂಕ 6.5 kg, 7.5 kg ಅಷ್ಟು ಮೇಲಿರಬಹುದು. ಅಂತ ಸಂದರ್ಭದಲ್ಲಿ ಟ್ರಾನ್ಸ್ ಕೆಥಿಟರ್ ಮೆಥಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಈ ಕೆಥಿಟರ್ ಅಂದ್ರೆ ಈ ಆಂಜಿಯೋಗ್ರಾಮ್ ಮೂಲಕ ನಾವು ತೊಡೆಯ ಒಂದು ನರದಿಂದ ಅಂದ್ರೆ ಫಿಮೋರಲ್ ವೇನ್ ಇಂದ ಮಗುವಿಗೆ ಕೆಥಿಟರ್ ಮೂಲಕದಿಂದ ಡಿವೈಸ್ ಕ್ಲೋಸರ್ ಅಂತ ಮಾಡಬಹುದು. ಈ PDA ಸಮಸ್ಯೆಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಈ PDA ಡಿವೈಸ್ ಕ್ಲೋಸರ್ ಈಸ್ ಎ ವೆರಿ ಪಾಪ್ಯುಲರ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈಗ ಆಧುನಿಕ ಸಂದರ್ಭದಲ್ಲಿ PDA ಡಿವೈಸ್ ಕ್ಲೋಸರ್ ಇಂದಾನೆ ನಾವು ಮಾಡ್ತೀವಿ ಮೇಡಮ್. ಅದೇನಾದ್ರೂ PDA ತುಂಬಾ ದೊಡ್ಡದಿತ್ತು, ಆ PDA ಜೊತೆಗೆ ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ ಸಮಸ್ಯೆನೂ ಇತ್ತು ಅಂದಾಗ ಅಷ್ಟೇ ಅವು ಸರ್ಜರಿ ಟೇಬಲ್ ಮೇಲೆ ಹೋಗುತ್ತೆ. ಇನ್ನು VST ಬಂದಾಗ ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ತಾನಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ರಂಧ್ರಗಳಿದ್ದಾಗ ಅದಕ್ಕೂ ಟ್ರಾನ್ಸ್ಕೆಥಿಟರ್ VST ಡಿವೈಸ್ ಕ್ಲೋಸರ್ ಅನ್ನುವ ಒಂದು ಚಿಕಿತ್ಸಾ ಕ್ರಮ ಬಂದಿದೆ. ಅದನ್ನು ಸಹ ನಾವು ಇಕೋಕಾರ್ಡಿಯೋಗ್ರಫಿ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಫಸ್ಟ್ LV ಆಂಜಿಯೋಗ್ರಾಮ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಮೂಲಕ ಆ ರಂಧ್ರದ ಸೈಜ್ ಮತ್ತು ಸೈಜ್ಗೆ ತಕ್ಕಂತಹ ಡಿವೈಸ್ ನಮ್ಮ ಹತ್ರ ಅದನ್ನ ಆರ್ಡರ್ ಮಾಡಿ ಅಥವಾ ಅದನ್ನ ಉಪಯೋಗಿಸಿ ನಾವು ಅದನ್ನ ಸೇಫ್ ಆಗಿ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತೀವಿ. ಈ ಮಧ್ಯಮವಾದಂತದ್ದು ಮತ್ತೆ ಈ ದೊಡ್ಡದಾದಂತದಕ್ಕೆ ಅದಕ್ಕೆ ಸರ್ಜರಿನೇ ಮುಖ್ಯವಾದಂತಹ ಚಿಕಿತ್ಸಾ ಕ್ರಮ ಆಗಿರುತ್ತೆ. ಕೆಲವು ಸಮಯ ಇಕೋಕಾರ್ಡಿಯೋಗ್ರಫಿಯಲ್ಲಿ ಸಣ್ಣದಾದ ಹೋಲ್ ಇದ್ರೂ ಅದೇನಾದ್ರೂ ವ್ಯಾಲ್ವ್ ನ ಕೆಳಗಡೆ ಇತ್ತು ಅಥವಾ ಔಟಿಕ್ ವ್ಯಾಲ್ವ್ ಪಲ್ಮರಿ ವ್ಯಾಲ್ವ್ಗೆ ಬಹಳಷ್ಟು ಹತ್ತಿರದಲ್ಲಿದ್ರೆ ಆವಾಗ ಸ್ವಚ್ಛ ಚಿಕಿತ್ಸೆನೇ ಅದಕ್ಕೆ ಉತ್ತರ ಮೇಡಮ್. ಅದು ನಾವು ಡಿವೈಸ್ ಕ್ಲೋಸರ್ ಇಂದ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು ಮಿಕ್ಕಿ ಅದು ಬೆಳವಣಿಗೆಯ ಅನುಸಾರವಾಗಿ ಈಗ ವ್ಯಾಲ್ವ್ ಸ್ಟಿನೋಸಿಸ್ ಅಂತ ಬಂದ್ರೆ ಅದನ್ನ ಬಲೂನ್ ಇಂದ ಓಪನ್ ಮಾಡಬಹುದು ಮೇಡಮ್. ಅದನ್ನ ಬಲೂನ್ ವ್ಯಾಲ್ವುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನ ಬಲೂನ್ ಪಲ್ಮನರಿ ವ್ಯಾಲ್ವುಲೋಪ್ಲಾಸ್ಟಿ ಅದು ಪಲ್ಮನರಿ ವ್ಯಾಲ್ವ್ ಆದ್ರೆ ಅಥವಾ ಬಲೂನ್ ಔಟಿಕ್ ವ್ಯಾಲ್ವುಲೋಪ್ಲಾಸ್ಟಿ ಅದು ಔಟಿಕ್ ವ್ಯಾಲ್ವ್ ಆದ್ರೆ. ಸೊ ಇವೆರಡು ವ್ಯಾಲ್ವ್ನ ಸಮಸ್ಯೆಗಳನ್ನು ಸಹ ನಾವು ಕೆಥಿಟರ್ ಮೂಲಕ ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಹೇಳಿ ಆ ಸಮಸ್ಯೆಗಳಿಗೆ ನಾವು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು.
1: ಈಗ ಅಲ್ಲದೇನೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಕೂಡ ಇರ್ತಾವೆ ಅಂತ ತಾವು ಹೇಳಿದ್ರಿ. ಆ ಸಮಸ್ಯೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆನೆ ಬೇಕಾಗ್ತದ ಅಥವಾ ಔಷಧೋಪಚಾರ ಸಾಕಾಗ್ತದ
0: ಮೇಡಮ್? ಮಕ್ಕಳು ಹುಟ್ಟಿದ

0: ನಾನು ಹೇಳಿದ ಹಾಗೆ ಈ ನೀಲಿ ಬಣ್ಣಕ್ಕೆ ತಿರುಗುವಂತಹ ಸಮಸ್ಯೆಗಳು ಬಂದಾಗ ಅವು ಬಹಳಷ್ಟು ಮೇಜರ್ ಹಾರ್ಟ್ ಡಿಸೀಸ್ ಆಗಿರುತ್ತವೆ. ಅದಕ್ಕೆ ಮೋಸ್ಟ್ ಅಂದ್ರೆ 90% ಆಫ್ ದ ಟೈಮ್ ಶಸ್ತ್ರಚಿಕಿತ್ಸೆ ಅದಕ್ಕೆ ಉಪಾಯ ಮೇಡಮ್. ಆದರೂ ಮಕ್ಕಳು ಸಣ್ಣದಾಗಿರೋದ್ರಿಂದ ಅಂದ್ರೆ 2.5 kg 3 kg ಆಗಿರೋದ್ರಿಂದ ಅಂತ ಮಕ್ಕಳಲ್ಲಿ ಬಹಳಷ್ಟು ಪಲ್ಮನರಿ ಆರ್ಟರೀಸ್ ಅಂದ್ರೆ ಲಂಗ್ಸ್ಗೆ ಶುದ್ಧೀಕರಣವಾಗಲು ಹೋಗುವಂತಹ ಪಲ್ಮನರಿ ಆರ್ಟರಿ ಸೈಜ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವಾಗ PDA ಸ್ಟೆಂಟಿಂಗ್ ಅಂತ ಒಂದು ಟ್ರಾನ್ಸ್ಕೆಥಿಟರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದೆ ಮೇಡಮ್. ಅವಾಗ ನಮಗೆ ಒಂದಷ್ಟು 3 ತಿಂಗಳು 6 ತಿಂಗಳ ಕಾಲ ಬೆಳವಣಿಗೆ ಆಗ್ಲಿ ಅನ್ನೋದಕ್ಕೆ ತಾತ್ಕಾಲಿಕವಾಗಿ ನಾವು PDA ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಈಗ PDA ಇಲ್ಲದೆ ಇರುವ ಸಂದರ್ಭದಲ್ಲೂ RUOT ಸ್ಟೆಂಟಿಂಗ್ ಅಂತ ಇರುತ್ತೆ. ಅಂದ್ರೆ ರೈಟ್ ವೆಂಟ್ರಿಕಲ್ ಟು ಪಲ್ಮರಿ ಹಾರ್ಟ್ಗೆ ಹೋಗುವಂತಹ ಅಕ್ರಾಸ್ ದ ಪಲ್ಮರಿ ವ್ಯಾಲ್ ಒಂದು ಸ್ಮಾಲ್ ಸ್ಟೆಂಟ್ ಹಾಕಿ ಅದನ್ನ ಹೃದಯ ಅಂದ್ರೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ಲಿ, ಮಗುವಿಗೆ ತುಂಬಾ ಸೈನೋಸಿಸ್ ಆಗಿದ್ರೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ಸ್ ಬಹಳ ಕ್ರಿಟಿಕಲಿ ಕಡಿಮೆ ಇದ್ದಾಗ ಅವಾಗ ಅವರು ಓಪನ್ ಹಾರ್ಟ್ ಸರ್ಜರಿಗೂ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವೆರಡು ತಾತ್ಕಾಲಿಕವಾಗಿ ಉಪಶಮನ ಮಾಡುತ್ತೆ. ಆದ್ರೆ ಇವೆರಡು ಸಹ ಒಂದು ಮೇಜರ್ ಪ್ರೊಸೀಜರ್ ಆಗಿರುತ್ತೆ, ರಿಸ್ಕ್ ಇರುತ್ತೆ ಮೇಡಮ್. ಇವೆರಡು ಒಂದು ಅಂದ್ರೆ ಎಮರ್ಜೆನ್ಸಿ ಇವಾಗಿದೆ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಅಲ್ಲಿ ಇದನ್ನ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೋಆಪ್ಟೇಷನ್ ಆಫ್ ಅವರ್ಟ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಸಹ ಸಮಸ್ಯೆ ಮಕ್ಕಳಲ್ಲಿ ಇದ್ರೆ ಬಲೂನ್ ಮಾಡ್ತೀವಿ, ಅದು ಸರ್ಜರಿಗೆ ಸಮಯ ಸಂದರ್ಭ ಒದಗಿ ಬಂದ್ರೆ ಸರ್ಜರಿಯಲ್ಲೂ ಆಗುತ್ತೆ. ಬಟ್ ಒಂದೊಂದ್ಸಲ ಮಕ್ಕಳು 10 ವರ್ಷ 9 ವರ್ಷ ಆಗಿರುತ್ತೆ, ಅವಾಗ ಅವರಿಗೆ ಹೈಪರ್ ಟೆನ್ಷನ್ ಆಗಿರುತ್ತೆ. ಹೈಪರ್ ಟೆನ್ಷನ್ ಕಾರಣ ಏನು ಅಂತ ಹುಡುಕಿದಾಗ ಅವರಿಗೆ ಕೋಆಪ್ಟೇಷನ್ ಆಫ್ ಅವರ್ಟದ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಕೋಆಪ್ಟೇಷನ್ ಅವರ್ಟ ಸ್ಟೆಂಟಿಂಗ್ ಅಂತ ಇರುತ್ತೆ ಮೇಡಮ್. ಅದನ್ನು ಸಹ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಮೂಲಕ ಕೋಆಪ್ಟೇಷನ್ ಆಫ್ ಅವರ್ಟ ಸ್ಟೆಂಟಿಂಗ್ ಅಂತ ಮಾಡಬಹುದು. ಇದಾದ ನಂತರವು ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬರ್ತದೆ ಅಂದಾಗ ಈಗ ಆಗಲೇ ಸರ್ಜರಿ ಆಗಿರುವಂತಹ ಮಕ್ಕಳು, ಈಗ ನಾವು ಹೃದಯ ರೋಗದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇದೆ, ಜನರಲ್ಲಿ ಜಾಗೃತಿ ಆಗಿದೆ, ಎಲ್ಲರೂ ಸ್ವಂತ ವಿಚಾರವನ್ನು ಹೊಂದಿ ಶಸ್ತ್ರಚಿಕಿತ್ಸೆ ಒಳಪಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆನೂ ಸಕ್ಸಸ್ ಆಗ್ತಾ ಇದೆ, ಆ ಮಕ್ಕಳುಗಳು ಬೆಳೀತವೆ. ಈಗ ನಾವು ಎಷ್ಟೋ ಸಲ 10ನೇ ವರ್ಷದಲ್ಲಿ ಮಕ್ಕಳನ್ನ ನೋಡ್ತೀವಿ, ಯಾವಾಗ ಆಗಿದೆ ಸರ್ಜರಿ ಅಂದ್ರೆ ಸರ್ 9 ವರ್ಷ ಮುಂಚೆನೆ ಆಗಿತ್ತು, ಮಗು 1 ವರ್ಷ ಇತ್ತು, 6.5 kg ಇತ್ತು, ಅವಾಗಲೇ ಮಾಡಿದ್ರು ಸರ್. ಆದ್ರೆ ಈಗ ಅದು ಆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾದಂತಹ ಸಮಯ ಇಷ್ಟು ಒದಗಿದ ಬಂದ ಮೇಲೆ ಕೆಲವು ಚೇಂಜಸ್ ಆಗುತ್ತೆ ಮೇಡಮ್. ಕ್ಯೂಂಕಿ ಅದು ರಿಪೇರ್ಡ್ ಹಾರ್ಟ್ ಆಗಿರೋದ್ರಿಂದ ಅದರಲ್ಲಿ ವ್ಯಾಲ್ವ್ನ ಲೀಕ್ ಆಗುವಂತ ಸಮಸ್ಯೆ ಇರುತ್ತೆ, ಅಥವಾ ಮತ್ತೆ ಪಲ್ಮರಿ ಆರ್ಟ್ರೀಸ್ ಸ್ವಲ್ಪ ಸಂಕುಚಿತ ಆಗುವಂತ ಸಮಸ್ಯೆ ಬರುತ್ತೆ. ಅವಾಗಲೂ ಸಹ ಬಲೂನ್ನಿಂದ ನಾವು ಆ ಸಮಸ್ಯೆಗಳನ್ನ ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು. ಮಗು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ನಾವು ಆರ್ಟಿಫಿಷಿಯಲ್ ವ್ಯಾಲ್ವ್ ಸಹ ಹಾಕ್ಲಿಕ್ಕೆ ಸಂದರ್ಭ ಒದಗಿ ಬರಬಹುದು. ಅದನ್ನ ಪರ್ಕ್ಯುಟೇನಿಯಸ್ ಪಲ್ಮರಿ ವ್ಯಾಲ್ವ್ ಇಂಪ್ಲಾಂಟೇಷನ್ ಪ್ರೊಸೀಜರ್ ಫಾರ್ ಪೋಸ್ಟ್ ಟೆಟ್ಟಾಲಜಿ ಆಫ್ ಫ್ಯಾಲೆಟ್ ರಿಪೇರ್ ಅಂತ ಹೇಳ್ತೀವಿ. ಇವೆಲ್ಲ ಅಂತ ಸಮಸ್ಯೆ ಇರುವಂತ ಮಕ್ಕಳಿಗೆ ನಾವು ಪ್ರತಿ ವರ್ಷ ಫಾಲೋಅಪ್ ಅಲ್ಲಿ ಇಟ್ಟಿರೋದ್ರಿಂದ ಅಂದ್ರೆ ಒಮ್ಮೆಗೆನೆ ಅವರಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಪಡುವಂತೆ ನಾವು ಇವೆಲ್ಲ ಹೇಳುವುದಿಲ್ಲ. ಅವರು ಕ್ರಮೇಣ ವರ್ಷ ವರ್ಷ ಬರೋದ್ರಿಂದ ಅವರಿಗೆ ಎಜುಕೇಷನ್ ಇದ್ದೇ ಇರುತ್ತೆ, ಅಂದ್ರೆ ಈ ಸಮಸ್ಯೆ ಮುಂದೆ ಬರುತ್ತದೆ, ಅದಕ್ಕಾಗಿ ನೀವು ಪೂರ್ಣ ಪ್ರಮಾಣವಾಗಿ ತಯಾರಿ ಆಗಿರಬೇಕು ಅನ್ನುವಂತ ಆರೋಗ್ಯ ಮಾಹಿತಿ ಕೊಟ್ಟು ಆ ಮಾಹಿತಿಯ ಅನುಸಾರವಾಗಿ ಆ ಮಗುವನ್ನು ನಾವು ಮೇಲ್ವಿಚಾರಣೆ ಅಥವಾ ನಮ್ಮ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇಟ್ಟು ಅವರಿಗೆ ಸರಿಯಾದಂತ ಸಂದರ್ಭದಲ್ಲಿ ಒದಗಿ ಬರುವಂತಹ ನ್ಯೂಯರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ನ ನಾವು ಕೊಡ್ತೀವಿ.
1: ಪಾಲಕರೇ, ಇನ್ನು ಯಾಕೆ ತಡ ಮಾಡ್ತೀರಿ? ಮಕ್ಕಳನ್ನ ನಾವು ತಕ್ಷಣದಲ್ಲೇ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಇತ್ತು ಅಂದರೆ ಮಕ್ಕಳಿಗೆ ನಾವು ಸೂಕ್ತ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸೋಣ, ಮಕ್ಕಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡೋಣ, ಉತ್ತಮ ನಾಗರಿಕರನ್ನಾಗಿ ಮಾಡೋಣ, ಮಕ್ಕಳು ಕೂಡ ಜೀವನವನ್ನು ಆನಂದಿಸಲಿ, ಅವರು ಖುಷಿ ಪಡಲಿ. ಆವಾಗ ನಮ್ಮ ಪಾಲಕತ್ವದ ಒಂದು ಜವಾಬ್ದಾರಿ ಪರಿಪೂರ್ಣ ಆಗ್ತದೆ ಅಂತ ಆಶಿಸೋಣ. ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಂತ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಡಾಕ್ಟರ್ MS ರವೀಂದ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ

0: ಗಾಂಧಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
1: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047 ವೇಳೆಗೆ ವಿಕಸಿತ ರಾಷ್ಟವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದರೆ ವಿಬಿಜಿ ರಾಮ್ಜಿ ಅಂತ ಕರೀತಾರೆ. ಇದು 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದು ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047 ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ ವಿಬಿಜಿ ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದರೆ,

ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದ್ರೆ, ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಮ್ಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆಯ ಮಹತ್ವ, ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047ರಲ್ಲಿ ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ @2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15ರಂದು ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023ರ ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿ ಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ ಲಕ್ಷಾಂತರ ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ

0: ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ ಎಐ ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನ ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನ ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು, ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ

0: ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ದಿನಗಳ ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ದಿನಗಳ ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ದಿನಗಳ ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ 2ನೇ ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24ರಂದು ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ

ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ದ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ದ ಗೆಲುವು ದಾಖಲಿಸಿದರೆ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ದ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. 7ನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ 10 ಅಂಕಗಳೊಂದಿಗೆ ಫಿರೋಜಾ 2ನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು, ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7ನೇ ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಗಜಕೇಸರಿ, ಪರಿಣಯ, ಪುಂಗೆ ದಾಸ, ಲವ್ ಇನ್ ಮಂಡ್ಯ ಮತ್ತು ಪ್ರೀತಿ ಗೀತಿ ಇತ್ಯಾದಿ ಈ ಚಿತ್ರಗಳಿಂದ ಆಯ್ದ ಕೆಲವು ಹಾಡುಗಳನ್ನು ಸಂತೋಷ್ ವೆಂಕಿ, ಸಾರ್ಥಕ್, ವಿಜಯಪ್ರಕಾಶ್, ನಿವಾಸ್, ನಕುಲ್ ಅಭಯಂಕರ್ ಮತ್ತು ರಾಹುಲ್ ನಂಬಿಯಾರ್ ಅವರ ಕಂಠದಲ್ಲಿ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸುಧನ್ವನಿಗೆ ಗೊತ್ತಾಯಿತು ಬಂದಿರತಕ್ಕಂಥವನು ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲೇ ನನ್ನ ಪ್ರಭು ಆಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನ ನೀನು ಕರೆಸು, ತೊಲಗು ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ ಏಳು ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ.

0: ಮದೀಯಾಸ್ತ್ರ ವಿಸ್ತಾರ ಮನ್ನೋಡೆನು ತೆಗೆದೆಚ್ಚು ಬೊಬ್ಬಿರಿದನು.
1: ಆಗ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇನ್ನೇನು ತೋಚದೆ ಕೈಯಲ್ಲಿ ಖಡ್ಗ ಹಾಗೋ ಆ ಹಲಗೆಯನ್ನು ಹಿಡಿದುಬಿಟ್ಟು ಗುರಾಣಿಯನ್ನು ಹಿಡಿದುಬಿಟ್ಟು ಅವನ ಮೇಲೆ ನಡೆದುಬಿಟ್ಟ. ಆ ಸಂದರ್ಭದಲ್ಲಿ ಕೃತವರ್ಮಕ ನೋಡ್ತಾ ಇದ್ದಾನೆ, ಇವನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಬಂದಾಗ ಹೇಳ್ದ, ಅಯ್ಯೋ ವೃಷಧ್ವಜ ಪ್ರದ್ಯುಮ್ನ, ಇವರಲ್ಲದೆ ಬೇರೆ ಮಹಾವೀರರಿಲ್ಲ ಅಂತ ಮಾಡಿಕೊಂಡೆ, ನೀನು ನನ್ನ ಈ ಬಾಣಗಳ ರುಚಿಯನ್ನು ನೋಡಿಬಿಡು ಅಂಥೇಳಿ ಸುಧನ್ವ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

ಸುಧನ್ನು ಹೇಳ್ತಾ ಇದ್ದಾನೆ, ನೀನು ಬಂದಿದ್ದು ಒಳ್ಳೆಯದಾಯ್ತಪ್ಪ, ಯಾದವರಲ್ಲಿ ಕೃತವರ್ಮನೇ ಸಮರ್ಥ ಅಂಥೇಳಿ ಈಗ ಗೊತ್ತಾಗುತ್ತೆ ಅಂತ. ನಾನು ಬಾಣವನ್ನು ಬಿಟ್ಟರೆ ಅಂಥೇಳಿ 10 ಬಾಣದಿಂದ ಅವನನ್ನು ಹೊಡೆದಾಗ ಅವನು ಸುಧನ್ವನ ಮೇಲೆ 15 ಬಾಣಗಳನ್ನು ಹೊಡೆದಿದ್ದಾನೆ. ಆಗ ಅವನಿಗೆ ಸಿಟ್ಟು ಬಂದಿದೆ.

ಸಿಟ್ಟಿನಿಂದ ಸುಧನ್ವ 24 ಬಾಣಗಳನ್ನು ಹೊಡೆದಿದ್ದಾನೆ. ಆ ಬಾಣಗಳಲ್ಲಿ ಕುದುರೆಗಳ ಕಾಲುಗಳು, ಗಾಲಿಗಳ ಕೀಲು, ಮೂಡಿಗೆಯ ಅಚ್ಚು ಎಲ್ಲವೂ ಕೂಡ ಮುರಿದು ಹೋಗಿದೆ. ಜೊತೆಗೆ ಕೃತವರ್ಮ ಕೈಯಲ್ಲಿ ಹಿಡಿದು ಯುದ್ಧವನ್ನು ಮಾಡ್ತಾ ಇರತಕ್ಕಂಥ ಚಾಪ ಕತ್ತರಿಸಿ ಹೋಗಿದೆ. ಸಾರಥಿಯ ಕೈಗಳನ್ನು ಕತ್ತರಿಸಿದ್ದಾನೆ. ಏನೂ ಇಲ್ಲದೆ ಕೃತವರ್ಮ ಸರಿದಾಗ ಆ ಜಾಗಕ್ಕೆ ಅನುಸಾಲ್ವ ಬರ್ತಾ ಇದ್ದಾನೆ ತನ್ನ ರಥದಲ್ಲಿ ಸುಧನ್ವನಿಗೆ ಎದುರಾಗಿ.

0: ಸುಖಿತು ಸುಧನ್ವನವರೂಥಮಂ ಬಹುಳ ಶರಯೂಥಮಂದು.
1: ಸಾಲ್ವನ ತಮ್ಮ, ನಾನು ಸುರೇಂದ್ರನಿಗೂ ಕೂಡ ನಾನು ಸೋಲತಕ್ಕಂಥವನಲ್ಲ. ನನ್ನಲ್ಲಿ ಸುಮ್ಮನೆ ಹೋರಾಡಿ ಪ್ರಾಣವನ್ನು ಬಿಡಬೇಡ, ಹೋಗಿ ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸು ಸಾಕು ಅಂತ ಹೇಳ್ತಾ ಸುಧನ್ವನ ರಥದ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ.

ಗೊತ್ತಪ್ಪ ಗೊತ್ತು, ನಿನ್ನ ಹೆಸರು ಅನುಸಾಲ್ವಾ ಅಂತ ಹೇಳಿ ನಿನ್ನ ಮಾತು ಕೇಳಿಕೊಂಡು ನಾನೇನಾದ್ರು ಧರ್ಮರಾಜನನ್ನ ನೋಡೋದಕ್ಕೆ ಹೋದ್ರೆ ನಾನೇನು ಪರಾಕ್ರಮಿಯೇ, ನಾನು ಧರ್ಮರಾಜನನ್ನ ನೋಡೋದಿಲ್ಲ, ಆದರೆ ನಿನಗೆ ಧರ್ಮರಾಜನನ್ನು ಕಾಣಿಸ್ತೇನೆ ಅಂದರೆ ಯಮಧರ್ಮರಾಜನನ್ನು ಕಾಣಿಸ್ತೇನೆ ಅಂತ. ಆ ಇಂದ್ರನಿಗೂ ಅಸದಳವಾಗಿರ್ತಕ್ಕಂಥ ನಿನ್ನ ಪರಾಕ್ರಮವನ್ನು ಒಮ್ಮೆ ನೋಡಿ ಆನಂತರ ನಿನ್ನನ್ನು ಕಳಿಸ್ತೇನೆ ಅಂಥೇಳಿ ಅವನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ. ಕಾಶಿರಾಜನ ಮಗನಾಗಿರ್ತಕ್ಕಂತಹ ಅನುಸಾಲ್ವ ಮೈಯೆಲ್ಲ ಗಾಯಗೊಂಡಿದ್ದಾನೆ.

0: ಕವಿ ಬಹಳ ಸೊಗಸಾಗಿರ್ತಕ್ಕಂಥ ಅನುಪ್ರಾಸವನ್ನು ಹೇಳಿದ್ದಾನೆ. ಫಡ ಫಡಲವೋ ತೊಲತೊಲಗೋ, ಏನು ಈ ಬಾಣಗಳಿಗೆ ನಾನು ಹೆದರತಕ್ಕಂಥವನಲ್ಲ ಅಂಥೇಳಿ ಅನುಸಾಲ್ವ ಹೇಳ್ತಾ ಇದ್ದಾನೆ. ಗುಡುಗುಡಿಸಿಬಿಟ್ಟು ಅವನ ಮೇಲೆ ಸಿಟ್ಟನ್ನು ಮಾಡ್ತಾ, ಮಳೆಗಾಲದ ಮಳೆಯಂತೆ ಅವನ ಮೇಲೆ ಬಾಣಗಳ ಮಳೆಯನ್ನು ಹೊಸದಾಗಿ ಮಸದಿರತಕ್ಕಂತಹ ಚೂಪಾಗಿರ್ತಕ್ಕಂತಹ ಬಾಣಗಳನ್ನು ಎಡೆಬಿಡದೆ ಹಂಸಧ್ವಜನ ಆತ್ಮಜಂ ಅವನ ಆತ್ಮಜನ ಮೇಲೆ ಬಿಡೋಣ. ಅವನು ಅನುಸಾಲ್ವ ಬಿಟ್ಟಿರತಕ್ಕಂತಹ ಬಾಣಗಳನ್ನು ಇವನು ಕೂಡ ಕಡಿದುಬಿಟ್ಟು ಪರಾಕ್ರಮದಲ್ಲಿ ಬಿಡದೆ ಅವನ ಮೇಲೆ ಬಾಣದಿಂದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಆ ಬಾಣಗಳು ಅವನ ಮೈಯಲ್ಲಿ ಹೊಕ್ಕು ಬಿಸಿ ಬಿಸಿಯಾಗಿರ್ತಕ್ಕಂತಹ ನೆತ್ತರನ್ನ ರಕ್ತವನ್ನು ಅವನ ದೇಹದಿಂದ ಹೀರ್ತಾ ಇದೆ. ಅಂತಹ ಬಾಣಗಳನ್ನು ಬಿಟ್ಟಿದ್ದಾನೆ.
1: ಮತ್ತೆ

0: ಉತ್ತರಿಸಿ ಕೋಲ ತಡಗಿತು ಅವನಿಯೊಳಾಗ ಪುತ್ತು ಉಗುವ ಅಹಿಯಂತೆ ಬಳಿಕ ಮೈ ಮರೆದ ಸುಧನ್ವನು ಅದನೇ ವೇಳ್ವೇನು.
1: ಬಹಳ ಸಿಟ್ಟು ಬಂದ್ಬಿಡ್ತು ಅನುಸಾಲ್ವನಿಗೆ. ಇಡೀ ಸಮುದ್ರವನ್ನೇ ಒಂದೇ ತುತ್ತಿಗೆ ನುಂಗತಕ್ಕಂತಹ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸತ್ವಯುತವಾದ ಒಂದು ಬಾಣವನ್ನು ತೆಗೆದ, ಇದನ್ನ ಪರಿಹಾರ ಮಾಡು ನೋಡೋಣ ಅಂಥೇಳಿ ಸುಧನ್ವನ ಮೇಲೆ ಬಿಟ್ಟುಬಿಟ್ಟ. ಆ ಬಾಣ ಸುಧನ್ವನ ಎದೆಯನ್ನು ಸೀಳಿ ಹಾಗೆ ಹಿಂಬದಿಯಿಂದ ಹೋಗಿ ಭೂಮಿಯನ್ನು ಪ್ರವೇಶ ಮಾಡಿಬಿಡ್ತು. ಹುತ್ತಿನಲ್ಲಿ ಹೋಗತಕ್ಕಂತಹ ಸರ್ಪದಂತೆ ಆ ಬಾಣ ಭೂಮಿಯನ್ನು ಪ್ರವೇಶ ಮಾಡ್ತು. ಆಗ ಸುಧನ್ವ ಮೈ ಮರೆದು ಮಲಗಿಬಿಟ್ಟ.
0: ಎಲೆ

ಎಲ್ಲೆಲ್ಲೇ ಕವಿ ಕವಿ ಅಂತ ಹೇಳ್ತಾ ಇದ್ದಾರಂತೆ. ಇಡೀ ಸೈನ್ಯ ಕುಗ್ತಾ ಇದೆ, ನಮ್ಮ ಸುಧನ್ವನಿಗೆ ಗಾಯವಾಗ್ಬಿಡ್ತು, ಸುಧನ್ವ ಮೈಮರತ, ಬೇಗ ರಿಪುವನ್ನು ಕತ್ತರಿಸಿ ಹಾಕಿ ಅಂಥೇಳಿ ಎಲ್ಲ ತಮ್ಮ ತಮ್ಮಲ್ಲಿರ್ತಕ್ಕಂಥ ಕೈದುಗಳಿಂದ ಅನುಸಾಲ್ವನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯುಧಗಳ ಮಳೆಯೇ ಇವನ ಮೇಲೆ ಬೀಳ್ತಾ ಇದೆ. ಆದರೆ ಅನುಸಾಲ್ವ ಹೆದರಲಿಲ್ಲ, ಅವನು ಕೂಡ ಮಹಾಪರಾಕ್ರಮಿ, ಎಲ್ಲ ಆಯುಧಗಳನ್ನು ಕೂಡ ಕತ್ತರಿಸ್ತಾ ಆ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಈ ಹೊತ್ತಿಗೆ ಸ್ವಲ್ಪ ಎಚ್ಚರವಾಯಿತು ಸುಧನ್ವನಿಗೆ. ಸುಧನ್ವ ಖಾತಿಯಿಂದ ಕಣ್ಣನ್ನು ತೆರೀತಾ ಇದ್ದಾನೆ.

ಸುಧನ್ವ ಕಣ್ಣು ತೆರೆದ ನೋಡ್ತಾ ಇದ್ದಾನೆ, ನನ್ನಂತಹ ಪರಾಕ್ರಮಿ ಎದೆಯನ್ನ ಸೀಳಿಬಿಟ್ನಲ್ಲ ಇವನು ಅಂತ ಹೇಳಿ ಅವನಿಗೆ ರೋಷ ಉಕ್ಕಿ ಬಂದುಬಿಡ್ತು. ಎಲ್ಲವೋ ಅನುಸಾಲ್ವ, ಈಗ ನಾನು ಒಂದು ಬಾಣವನ್ನು ಪ್ರಯೋಗ ಮಾಡ್ತೇನೆ, ನೀನೇನಾದರೂ ಪರಾಕ್ರಮಿಯಾಗಿ ನನ್ನ ಬಾಣವನ್ನು ತಡೆದರೆ ಆಯಿತು, ಇನ್ನು ಮುಂದೆ ನಾನು ಬಾಣ ಪ್ರಯೋಗವನ್ನು ಮಾಡೋದಿಲ್ಲ, ಹೀಗೆ ಬಿಲ್ಲನ್ನು ಬಿಟ್ಟು ಹೊರಟು ಹೋಗ್ಬಿಡ್ತೇನೆ ಅಂತ ಹೇಳಿ ತನ್ನ ಹೆದೆಗೆ ಒಂದು ಸರಳಂ ಪೂಡಿ ಕಿವಿವರೆಗೆ ಜೋರಾಗಿ ಎಳೆದು ಅದನ್ನು ಅನುಸಾಲ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆ ಅನುಸಾಲ್ವನ ಪೇರುರವನ ವಿಸ್ತಾರವಾಗಿರ್ತಕ್ಕಂಥ ಎದೆಯನ್ನು ಬಗೆದು ಬಿಟ್ಟು ಅವನಿಗೆ ಮೂರ್ಛೆಯನ್ನು ತಂದುಬಿಡ್ತು. ನುಗ್ಗುತ್ತಾ ಇದ್ದ ಪಾರ್ಥನ ಪಡೆಗೆ ನುಗ್ಗುತ್ತಾ ಇದ್ದಾನೆ ಸುಧನ್ವ.

ಸುಧನ್ವ ಈ ರೀತಿಯಲ್ಲಿ ಅನುಸಾಲ್ವನನ್ನ ಕೆಡಗಿಬಿಟ್ಟು ಪಾರ್ಥನ ಪಡೆಯಲ್ಲಿ ನುಗ್ಗಿಬಿಟ್ಟ. ಅವನು ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಗಳಿಂದ ಅಲ್ಲಿರ್ತಕ್ಕಂತಹ ರಥ ಪದಾತಿ ಆ ಎಲ್ಲವೂ ಕೂಡ ಧ್ವಂಸವಾಗ್ತಾ ಇದೆ. ಆನೆಗಳ ಮೈಯಿಂದ ಕುದುರೆಗಳ ಮೈಯಿಂದ ಅಲ್ಲಿರ್ತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂಥ ಪಟುಭಟರ ಮೈಯಿಂದ ಗಗನಕ್ಕೆ ಶೋಣಿತ ಧಾರೆ ನೆಗಿತಾ ಇದೆಯಂತೆ. ಅದನ್ನು ನೋಡಿ ಎಲ್ಲ ಪ್ರಾಣಿಗಳು ನೋಡ್ತಾ ಇರತಕ್ಕಂಥವರ ಎಲ್ಲರ ಕಣ್ಣಿಗೆ ಆಕಾಶದ ಮೋಡಗಳೆಲ್ಲ ಕೆಂಪಗಾಗಿಬಿಟ್ಟಿದೆ ಅಂತ ಹೇಳಿ ಕಾಣ್ತಾ ಇದೆ. ಆ ಸುಧನ್ವನ ಪರಾಕ್ರಮಾಗ್ನಿಯನ್ನು ಏನು ಹೇಳೋಣ ಅಂತೇಳಿ ಜನಮೇ ಜಯನಿಗೆ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಸುಧನ್ವನ ಕಾಳಗ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಮೈ ಕತ್ತರಿಸಿ ಕತ್ತರಿಸಿ ಬಿದ್ದುಬಿಟ್ಟಿದೆ. ಕತ್ತರಿಸಿ ಬಿದ್ದಿರತಕ್ಕಂತಹ ತೊಡೆಗಳು, ಕೈಗಳು, ಕಾಲುಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಕರುಳುಗಳು ಹೊರಗಡೆ ಬಂದುಬಿಟ್ಟು ಅದೇ ಜೊಂಡಿನಂತೆ ಎಲ್ಲ ಕಡೆಯಲ್ಲೂ ಕೂಡ ಹರಿದು ಬಿಟ್ಟಿದೆ. ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಖಂಡದಿಂದ ಅಂತ ಕವಿ

0: ಹೋಗ್ತಾ ಇದ್ದಾನೆ. ಡಕಾರದ ಅನುಪ್ರಾಸದಲ್ಲಿ ಹೊರಗಡೆ ಬಂದಿರತಕ್ಕಂತಹ ಮಾಂಸ ರಕ್ತಗಳು ಎಲ್ಲೆಡೆ ಚೆಲ್ಲಾಡಿದೆ. ಇದನ್ನು ನೋಡಿ ಕಾಕ ಗೃಧ್ರ ಮುಂತಾದ ಎಲ್ಲ ಪ್ರಾಣಿಗಳಿಗೆ ಬಹಳ ಸಂತೋಷವಾಗಿದೆ.
1: ಕಾ

ಯುದ್ಧ ರಂಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಕಾಗೆಗಳು, ಬಕಗಳು, ಗೃಧ್ರಗಳು, ಗೋಮಾಯು ಸಂತತಿಗಳು, ನರಿ ಇತ್ಯಾದಿಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡಿದೆ. ಶಾಕಿನಿ, ಡಾಕಿನಿ, ಭೇತಾಳ, ಪಿಶಾಚಿಗಳೆಲ್ಲ ಆ ಮಾಂಸವನ್ನು ತಿನ್ನೋದಕ್ಕೆ ಬಂದುಬಿಟ್ಟಿದೆ ಅಂತ. ಲೋಕದ ಅಖಿಲ ಪ್ರಾಣಿಗಳನ್ನು ಕೂಡ ನುಂಗುತ್ತಾ ಬರ್ತಾ ಇರತಕ್ಕಂತಹ ಯಮನಿಗೆ ಅಜೀರ್ಣವಾಗಿ ಎಲ್ಲವೂ ಕೂಡ ಹೊರಗಡೆ ಬಂದೇ ಓಕರಿಸಿಬಿಟ್ಟು ಹೊರಗಡೆ ಚೆಲ್ಲಿಬಿಟ್ಟನೆ ಅನ್ನುವ ಹಾಗೆ ಎಲ್ಲಿ ನೋಡಿದರೂ ಕೂಡ ಮಾಂಸ ಕರ್ದಮ ರುಧಿರ ನೆಣವಸೆ ಮಿದುಳುಗಳಿಂದ ಅಂತ ಸುಧನ್ವನ ಮಹಾ ಪರಾಕ್ರಮ ಇದರಿಂದ ಗೊತ್ತಾಗ್ತಾ ಇದೆ ಅಂತ ಹೇಳಿ ಕವಿ ವರ್ಣನೆಯನ್ನ ಮಾಡ್ತಾ ಇದ್ದಾನೆ.

0: ನೋಡಲೋಣೂ ಓ.
1: ಈ ರೀತಿ ಸುಧನ್ವ ಮಾಡ್ತಾ ಇರ್ತಕ್ಕಂಥ ಬೀಭತ್ಸವನ್ನ ನೋಡ್ತಾ ಇದ್ದಾನೆ. ಯುದ್ಧರಂಗದಲ್ಲಿ ಅರ್ಜುನನ ಕಡೆಯ ಒಂದು ರಥವಿಲ್ಲ, ಒಂದು ಪದಾತಿ ಇಲ್ಲ, ಒಂದು ಕುದುರೆ ಇಲ್ಲ, ಒಂದು ಆನೆ ನಿಂತಿಲ್ಲ, ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾನೆ. ಇದನ್ನು ನೋಡಿದ ಸಾತ್ಯಕಿ ಸುಧನ್ವನ ಆಟೋಪವನ್ನು ನೋಡಿ ಕಣ್ಣುಗಳನ್ನು ಕಿರಿದು ಮಾಡಿಕೊಂಡು ಹುಬ್ಬುಗಳನ್ನು ಗಂಟಿಕ್ಕಿ ಅವನ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದಾನೆ. ತನ್ನ ಹೆಸರನ್ನು ಹೇಳ್ತಾ ಇದ್ದಾನಂತೆ, ಅರ್ಜುನನ ಶಿಷ್ಯ ನಾನು, ಸಾತ್ಯಕಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಅವನ ಮೇಲೆ 30 ಬಾಣವನ್ನು ಪ್ರಯೋಗ ಮಾಡಿದ. ಆ 30 ಬಾಣಗಳು ಅವನ ಒಡಲಲ್ಲಿ ಬಂದು ನಾಟಿಬಿಟ್ಟಿದೆ.

ಒಡೆದ ಎಕ್ಕಲನ ತೆರದಿಂ. ಇವನ ಮೈ ಮೇಲೆ ಬಾಣಗಳನ್ನು ಬಿಟ್ಟಾಗ ಎಲ್ಲ ಬಾಣಗಳು, 30 ಬಾಣಗಳು ಬಂದು ಸುಧನ್ವನಿಗೆ ನಾಟಿಬಿಟ್ಟಿದೆ. ಗಾಯಗೊಂಡಿರ್ತಕ್ಕಂಥ ಹಂದಿಯಂತೆ ಆಗಿಬಿಟ್ಟ ಅಂತ, ಆ ಪ್ರಾಣಿಯ ಸಿಟ್ಟು ಅಂಥದ್ದು ಅಂತ ಹೇಳಿದ್ದಾರೆ. ಆ ಎಕ್ಕಲನಂತೆ ಹಂದಿಯಂತೆ ಕೆರಳಿಬಿಟ್ಟ. ಅವನು 30 ಬಾಣ ಹೊಡೆದ್ರೆ 35 ಬಾಣವನ್ನು ಹೊಡೆದ. ಅವನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗ್ಬಿಟ್ಟಿದೆ. ಸಾತ್ಯಕಿ 1000 ಸಂಖ್ಯೆಯ ಬಾಣಗಳನ್ನು ಒಟ್ಟಿಗೆ ಹೊಡೆದು ಬಿಟ್ಟ. ಒಂದರ ಹಿಂದೆ ಒಂದು ಹೊಡಿತಾ ಇದ್ದಾನೆ. ಸುಧನ್ವನಿಗೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಏನೇನು ಅವನ ಬಳಿಯಲ್ಲಿತ್ತು ಎಲ್ಲವೂ ಕೂಡ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಅವನ ಧ್ವಜ ಛತ್ರಗಳನ್ನು ಎಲ್ಲವನ್ನೂ ಕೂಡ ಕತ್ತರಿಸಿಬಿಟ್ಟ. ವಿರಥನಾದ. ಅದೇ

ವಿರಥರಾಗಿ ಭೂಮಿಯಲ್ಲಿ ನಿಂತಿರ್ತಕ್ಕಂತಹ ಅವರು ನೆಲದ ಮೇಲೆ ಕೈಗಳಿಂದ ಮುಷ್ಟಿಗಳಿಂದ ಹೊಡೆದಾಡಿದರು. ಸಮೀಪದಲ್ಲಿ ಸಿಕ್ಕತಕ್ಕಂತಹ ಖಡ್ಗವೋ ಭುಜುಂಡಿ ಇತ್ಯಾದಿ ಆಯುಧಗಳಿಂದ ಕೈದುಗಳನ್ನು ಹಿಡಿದು ಮತ್ತೊಮ್ಮೆ ಹೋರಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೊಸ ತೇರುಗಳು ಬಂತು, ಅದರಲ್ಲಿ ಹೋರಾಡ್ತಾ ಇದ್ದಾರೆ. ತಮ್ಮ ಸಮೀಪದಲ್ಲಿ ಶತ್ರುಪಕ್ಷದ ಯಾವ ಸೈನ್ಯವಿದೆಯೋ ಅದನ್ನು ನಾಶ ಮಾಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಚಾಕಚಕ್ಯತೆಯಿಂದ ಹೋರಾಡ್ತಾ ಇದ್ದಾರೆ. ಸಾತ್ಯಕಿ ಸುಧನ್ವರು ಸರಿಸಮನಾಗಿ ಹೋರಾಡ್ತಾ ಇದ್ದಾರೆ. ಸುಧನ್ವ ನೋಡಿದ, ಇವನನ್ನು ಉಳಿಸಬಾರದು ಅಂತ ಹೇಳಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

0: ಶತ್ರುಧನನಿಗೆ ಸಿಟ್ಟು ಬಂದುಬಿಡ್ತು. ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳಿಂದ ಅವನ ಸೀಸಕ, ಅವನ ಕವಚ, ಬಾಣ, ಬತ್ತಳಿಕೆ, ಸಿಂಧ, ಸೀಗುರಿ, ಅವನ ಧ್ವಜಗಳು ಎಲ್ಲವನ್ನು ಕೂಡ ಕತ್ತರಿಸಿಬಿಟ್ಟ. ಅದೇ ಕ್ಷಣದಲ್ಲಿ ಅವನ ಕೈಯಲ್ಲಿರತಕ್ಕಂತಹ ಬಿಲ್ಲನ್ನು ಕತ್ತರಿಸಿಬಿಟ್ಟು ರಥದ ಚಕ್ರಗಳನ್ನು ಕೂಡ ಕತ್ತರಿಸಿದ್ದಾನೆ. ಆ ಕ್ಷಣದಲ್ಲಿ ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳನ್ನು ಬಿಟ್ಟು ಅವನ ಎದೆಯನ್ನು ಬಗೆದುಬಿಟ್ಟ. ಅವನಿಗೆ ಮೂರ್ಛೆ ಬಂದುಬಿಡ್ತು.
1: ಸತ್

ಸತ್ಯಕನ ಮಗನಾಗಿರ್ತಕ್ಕಂತಹ ಸಾತ್ಯಕಿ ಮೂರ್ಛೆ ಹೊಂದಿಬಿಟ್ಟ, ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಪರಾಕ್ರಮವನ್ನು ಹೊಂದಿರುವ ಯೌವನಾಶ್ವ ಅಸಿತ ಗದಾದಿತ್ಯ ಭವಸೂನು ಶಠ ವಿಷಠ ಕೃತವರ್ಮ ಎಲ್ಲರೂ ಕೂಡ ಏಕಕಾಲದಲ್ಲಿ ಸುಧನ್ವನ ಮೇಲೆ ನುಗ್ಗಿ ಬರ್ತಾ ಇದ್ದಾರೆ, ಸೈನ್ಯವನ್ನ ಸುಧನ್ವನ ಮೇಲೆ ನುಗ್ಗಿಸ್ತಾ ಇದ್ದಾರೆ. ಇದನ್ನು ಅರ್ಜುನ ನೋಡ್ದ. ಈ ಒಬ್ಬನನ್ನ ಸೋಲಿಸೋದಕ್ಕೆ ಇಷ್ಟೆಲ್ಲ ಪಡೆ ಸಿದ್ಧವಾಗಬೇಕಾಯ್ತೆ, ಎಂತಹ ಪರಾಕ್ರಮಿ ಇವನು ಅಂತ ಹೇಳಿ ಅರ್ಜುನನೇ ತಾನು ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ಸಿದ್ಧನಾಗಿ ಬರ್ತಾ ಇದ್ದಾನೆ.

0: ಅರ್ಜುನ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಆ ವಸ್ತ್ರವನ್ನ ಸರಿಯಾಗಿ ಬಿಗಿದುಕೊಂಡು ವೀರ ಕಚ್ಚೆಯನ್ನು ಕಟ್ಟುತ್ತಾ ಇದ್ದಾನಂತೆ. ಕವಚ ಬೇಕು, ಕೈಗಳಿಗೆ ಸೀಸಕಗಳು ಬೇಕು, ಎಲ್ಲವನ್ನೂ ಕೂಡ ದೃಢವಾಗಿ ಕಟ್ಟಿಕೊಂಡು ಆನಂತರ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲ ದೇವತೆಗಳಿಗೂ ಕೂಡ ಕೈಗಳನ್ನು ಮುಗಿದು ಆನಂತರ ಧ್ವಜದ ಸ್ಥಾನದಲ್ಲಿ ಕುಳಿತುಕೊಂಡಿರತಕ್ಕಂಥ ಹನುಮಂತನಿಗೆ ನಮಸ್ಕಾರವನ್ನು ಮಾಡಿ ಬಲಭಾಗದಿಂದ ಅದನ್ನು ಪ್ರದಕ್ಷಿಣಾಕಾರವಾಗಿ ರಥಕ್ಕೆ ಬಂದು ಹತ್ತುತ್ತಾ ಇದ್ದಾನೆ. ಎಲ್ಲ ಯುದ್ಧದಲ್ಲೂ ಕೂಡ ಜಯವನ್ನು ತಂದುಕೊಟ್ಟಿರತಕ್ಕಂತಹ ಕುದುರೆಗಳು ಅದಕ್ಕೆ ಕೃತಜ್ಞತೆಯಿಂದ ಅದರ ಮೈಯನ್ನು ಸವರಿಬಿಟ್ಟು ಆನಂತರ ತೇರಿಗೂ ಕೂಡ ಒಮ್ಮೆ ನಮಸ್ಕಾರವನ್ನು ಮಾಡಿ, ಯಾಕೆಂದರೆ ಅಗ್ನಿದತ್ತವಾಗಿರ್ತಕ್ಕಂತಹ ರಥ ಅದು, ಅದು ದೇವರಥ, ಆ ರಥಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾ ಜಯನಿನಾದವನ್ನು ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಉಘೆ ಅಂಥೇಳಿ ಸುತ್ತಲೂ ಇರತಕ್ಕಂತಹ ತನ್ನ ಪರಿವಾರದವರು ಕೂಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಧನಂಜಯ ಮನಸ್ಸಿನಲ್ಲಿ ದೇವಪುರದ ಲಕ್ಷ್ಮೀನರಮಣನನ್ನು, ಆ ಮಹಾವಿಷ್ಣುವನ್ನು, ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಯುದ್ಧಕ್ಕೆ ಅನುವಾಗಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: This is Akashwani and I am Valsa Williams with the midday news. The headlines. President Draupadi Murmu addresses tribal beneficiaries of scholarship schemes at Rashtrapati Bhavan, emphasizes social, economic and educational progress of all sections of society for true development. Government notifies Immigration and Foreigners Amendment Rules 2026 with key changes in registration timelines and the appeals mechanism. Chief Justice of India Justice Suryakant administers oath of office to 5 new judges of the Supreme Court. Orange alert issued for thunder squall conditions in Rajasthan, Gujarat, West Madhya Pradesh, Odisha and coastal Andhra Pradesh today. And in women's cricket, third and final T20 international between India and host England to be played in Taunton tonight. President Draupadi Murmu has said that education is a powerful means of empowerment as it enables individuals to become self-reliant, aware and capable. Addressing the tribal beneficiaries of scholarship schemes in New Delhi today, the president said, true development can only be achieved when all sections of society progress socially, economically and educationally.
5: युवा हमारे राष्ट्र की शक्ति, आशा और उज्जवल भविष्य की प्रतीक है. मेरी सभी युवाओं, विशेषकर जनजातीय समुदाय के युवाओं से अनुरोध है कि उन्हें अपने जोड़ों और अपने लोगों को नहीं भूलना चाहिए. युवा शक्ति विरासत पर गर्व करते हुए आधुनिक शिक्षा और तकनीकों के बल पर आगे बढ़े तो सशक्त, समृद्ध और आत्मनिर्भर भारत का निर्माण होगा.
4: The president highlighted that the government scholarship schemes have transformed the lives of tribals by enabling access to higher education and new opportunities. President Murmu emphasized that India has no shortage of talent and stressed on the need to identify, nurture and provide the right platform for it to flourish.
5: भारत सरकार जनजातीय समुदाय के युवाओं को आगे बढ़ाने के लिए अनेक योजनाओं के माध्यम से निरंतर प्रयास कर रहे हैं. छात्रवृत्ति योजना केवल आर्थिक सहायता नहीं है, ये युवाओं के सपनों को पंख देने का माध्यम है. ये उन युवाओं के जीवन में नई संभावनाओं का द्वार खोलती है.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು, ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು

0: ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದು ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ

0: ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
1: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿ ವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮ್ಗೆ ಬಹಳ ಅನುಕೂಲ ಆಗಿದೆ, ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನ್ ಮಾಡ್ಕೊಂಡಿದ್ದೇನೆಂದ್ರೆ 1,00,000 ರೂಪಾಯಿವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
2: ಪ್ರಧಾನಮಂತ್ರಿ ಸ್ವಾಧೀನಿ ಯೋಜನೆ ಕಡೆಯಿಂದ ನಮ್ಗೆ ಹೆಲ್ಪ್ ಆಗೈತೆ. ಮುನ್ಸಿಪಾಲ್ ಆಫೀಸ್ ಕಡೆಯಿಂದ ಫಸ್ಟು 10,000 ಕೊಟ್ಟರು ನಮ್ಗೆ, ಆಮೇಲೆ 20,000 ತಗೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದ್ದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರು ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ನಾವು ಫುಟ್ಬಾಟ್ ಮೇಲೆ ವ್ಯಾಪಾರ ಮಾಡ್ಕೊತಾ ಇದ್ದೀರಿ, ನಮ್ಮ ಜೀವನಗಳು ಇದು ಮಾಡ್ತಾ ಇದ್ದೀರಿ, ಚೆನ್ನಾಗಿ ನಡೀತಾ ಐತೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಹವಗಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯ್, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ, ರಾಜ್ಯದ 6 ಪಂಚಾಯತ್ಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆಓ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ

0: ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ ಅಗಲಾ ದುಹಾ ಸುನೊ, ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್, ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗೆ ಬಾಸಿತ?
2: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್, ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
1: ಅಚ್ಛಾ ಇಸ್ ದೊಹೆ ಕಾ ಭಾವ ಸುನೊ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕ್ಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ, ಕೇವಲ ಏಕ್ ಕೋ ಹೀ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹೀ ಪಡ್ತಾ ಹೈ. ಇಸೇ ತುಮ್ ಕನ್ನಡ ಮೇ ವಿಘ್ನೇಶ್.
0: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೂ ಏಕ್ ಮಹಾನ್ ಸಂದೇಶ ದೇತೆ ಹೈ.

0: ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಯಬೇಕು.
0: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
0: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ದೋಹಾ ಸುನಾಯಿ ನಾ
0: ಸುನ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
1: ತುಳಸಿ ಸಂತಸು ಅಂಬತರು ಫೂಲು ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
0: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೇ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
0: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
0: ತುಂಬ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ ಹಮೇ ಉನ್ಕಿ ಭಿ ಮದದ್ ಕನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂ ಗುರುಜಿ.
0: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
0: ತುಂಬಿ ಏಕ್ ಬಾರ್ ಕಹೋ ಸೀತಾ.
1: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹು ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
0: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೇ.
1: ಇಸೀ ಕೆ ಬಾರೇ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
0: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧನ ಧರೆ ಶರೀರ್. ತುಂಬ ಏಕ್ ಬಾರ್ ಸೀತಾ.
1: ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧುನ ಧರೈ ಶರೀರ್.
0: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ್ ಸ್ವಯಂ ನಹಿ ಖಾತೆ ಸರೋವರ್ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸೇ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋ ಕೆ ಉಪಕಾರ ಕೆ ಲಿಯೇ ಹಿ ಅಪನಾ ಶರೀರ್ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
0: ಕಹೋ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ್ ಹೈ ನಾ.
0: ತುಮ್ನೆ ಬಹುತ್ ಸುಂದರ ಪ್ರಶ್ನ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈ ಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ್ ಮಾನೆ ಜಾತೆ ಹೈ ಲೇಕಿನ್ ಯೇ ಪಾನ್ ಶಬ್ದ ಈ ಕಾರಾಂತ ಹೋತೆ ಯೇ ಭಿ ಪುಲ್ಲಿಂಗ್ ಮಾನೆ ಜಾತೆ ಹೈ ವೇ ಹೈ ಪಾನಿ ಘೀ ದಹಿ ಮೋತಿ ಔರ್ ಜಿ. ಇಸೆ ಸಮಜನಾ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
1: ಜಿನ ಢೂಂಡಾ ತಿನ್ ಪಾಯಿಯ ಗಹರೇ ಪಾನಿ ಪೈಠ ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೆ ಬೈಠ.
0: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರಕ್ಕೆ ಗಹರೇ ಪಾನಿ ಮೇ ಡುಬ್ಕಿ ಮಾರ್ ಸಿಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬ್ಕಿ ನಹಿ ಮಾರ್ ಸಕಿ ಕಿನಾರೆ ಪರ್ ಹಿ ಬೈಠಿ ರಹಿ ಉಸೆ ಕೋಯಿ ಮೋತಿ ನಹಿ ಮಿಲಾ. ಕನ್ನಡ ಮೇ ಸೀತಾ.
1: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
0: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
0: ಹಾ,
1: ಇನ್ ದೋಹೊನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೈ ಗುರುಜಿ?
0: ಪ್ರತ್ಯೇಕ ದೋಹಾ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯೆ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ ಲೇನೆ ಸೆ ಉನ್ಕಾ ಆಚರಣ ಕರ್ತೆ ಜಾನೆ ಸೆ ನರ್ ಹರ್ ಬನ್ ಸಕ್ತಾ ಹೈ ಮಾನವ್ ಮಾಧವ್ ಬನ್ ಸಕ್ತಾ ಹೈ ಐಸಾ ಕರ್ತೆ ಹುಯೇ ಮಾನವ್ ಸಚ್ಚೆ ಅರ್ಥ ಮೇ ಭಾರತೀಯ ಕಹಲಾತಾ ಹೈ ಭವ್ಯ ಭಾರತ ಕಾ ನಿರ್ಮಾಣ ಕರ್ನೆ ಮೇ ಅಪನಾ ಅಮೂಲ್ಯ ಯೋಗದಾನ ದೇ ಸಕ್ತಾ ಹೈ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಾಗಿ ಡಾ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದ ಸಿರಿಗಂಧ. 7:45 ರಾತ್ರಿ 9:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ಅಧಿಕ ಮಾಸದ ಮಹತ್ವ, ಅನಘ ಪ್ರಸಾದ್ ಅವರಿಂದ ಕಥಾ ಪ್ರಸಾರವಾಗ್ತಾ ಇದೆ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೊಂ ಬಿಸಿಲಿನ ಹೊತ್ತಿನಲ್ಲಿ ನಾವಿದ್ದೇವೆ. ಹೊಂ ಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samrit Bharat. Join Indian Navy.
3: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 3:07 ಇದೆ. ಹೊಂ ಬಿಸಿಲಿನ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಸುಬ್ರಹ್ಮಣ್ಯ, ನಟರಾಜ, ವೆಂಕಟೇಶ್ವರ, ವಿಷ್ಣು ಅಂತ ನಾಲ್ಕು ಆಪ್ಷನ್ ನಿಮ್ಮ ಮುಂದೆ ಇದೆ. ಆಪ್ಷನ್ ಎ ಸುಬ್ರಹ್ಮಣ್ಯ, ಆಪ್ಷನ್ ಬಿ ನಟರಾಜ, ಆಪ್ಷನ್ ಸಿ ವೆಂಕಟೇಶ್ವರ, ಆಪ್ಷನ್ ಡಿ ವಿಷ್ಣು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಿಲಿನ ಸಮಯದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

0: ಸಾಲ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ತುಂಬಾ ಜನ ಕಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಮುಖ್ಯವಾಗಿ ಮೊದಲಿಗೆ 10 ಜನರ ಹೆಸರನ್ನ ಹೇಳ್ತಾ ಇದೀವಿ. ದಿಲೀಪ್ ಕಲ್ಯಾಣ್ಕರ್, ನೇತ್ರಾ, ಬಾಬಾ ಕಲ್ಯಾಣ್, ಸಿಎನ್ ಲಕ್ಷ್ಮಣ, ಭಾಗ್ಯರಾಮಣ್ಣ, ಹಾಗೆ ಮಹೇಶ್, ಶ್ರೀನಿವಾಸ್, ಬಿಂದು ಪ್ರಕಾಶ್, ಪದ್ಮಶ್ರೀ ಕುಟುಂಬದವರು ಮತ್ತು ಪ್ರಸನ್ನ ಕುಮಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೌದು, ನೀವು ಹೇಳಿದ್ದು ಸರಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಮೂರ್ತಿ ಅಥವಾ ವಿಗ್ರಹ ಯಾವುದು ಅಂತ ಕೇಳಿದ್ದೆ. ನಟರಾಜ ಅನ್ನೋದು ಸರಿಯಾದಂತಹ ಉತ್ತರ. ತುಂಬಾ ಜನ ನಟರಾಜ ಶಿವನ ರೂಪ ಅಂತ ಹೇಳಿ ಮೆಸೇಜ್ ಕಳಿಸಿದ್ರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು ನಿಮಗೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಬಳಸಲಾಗ್ತಿತ್ತು, ಕೆತ್ತನೆಗೆ ಯಾವುದನ್ನ ಬಳಸಲಾಗ್ತಿತ್ತು, ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಕೆತ್ತನೆಗೆ ಯಾವುದನ್ನ ಬಳಸಲಾಗ್ತಿತ್ತು. ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ವೈಟ್ ಮಾರ್ಬಲ್, ಆಪ್ಷನ್ ಸಿ ಸ್ಲೇಟ್, ಆಪ್ಷನ್ ಡಿ ರೆಡ್ ಸ್ಯಾಂಡ್ ಸ್ಟೋನ್. ಯಾವುದರ ಮೇಲೆ ಕೆತ್ತನೆಯನ್ನು ಮಾಡಲಾಗ್ತಾ ಇತ್ತು ಮಥುರಾ ಶೈಲಿಯಲ್ಲಿ? ಗ್ರಾನೈಟ್ ಮೇಲ ಅಥವಾ ವೈಟ್ ಮಾರ್ಬಲ್ ಅಂದರೆ ಬಿಳಿಯ ಅಮೃತಶಿಲೆಯ ಮೇಲ, ಅಥವಾ ಸ್ಲೇಟ್ ಮೇಲ, ಅಥವಾ ರೆಡ್ ಸ್ಯಾಂಡ್ ಸ್ಟೋನ್ ಮೇಲ? ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು. 9480901013 ನಿಮ್ಮ ವಾಟ್ಸಪ್ ಸಂಖ್ಯೆ. ಒಂದು ಗಂಟೆಯ ಹೊತ್ತಿನಲ್ಲಿ ನಿಮ್ಮ ಹೆಸರನ್ನ ಖಂಡಿತವಾಗ್ಲೂ ರಿಪೀಟ್ ಮಾಡೋದಿಲ್ಲ. ಹಾಗೆಯೇ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನ ನಾವು ಹೇಳ್ತೀವಿ. ಚಂದದ ಗೀತೆಗಳಂತೂ ಸದಾ ಕಾಲ ನಿಮ್ಮ ಜೊತೆಯಾಗಕ್ಕೆ ಕಾತರದಿಂದ ಕಾಯ್ತಾ ಇರುತ್ತೆ.

ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ. ಜಗದಾಂಬಿಕಾ, ರಾಧಾಕೃಷ್ಣ ಚಲಹಳ್ಳಿ, ಎನ್ ಆರ್ ಪ್ರಸಾದ್, ಬೂದಿಗೆರೆ ಮುರಳಿ, ಸುದರ್ಶನ್, ವಾಣಿಶ್ರೀ, ಅನಿಲ್, ಆಶಾ ಶ್ರೀನಿವಾಸ್, ದೇವಿ ಸಿಂಗ್, ಸುಧೀಂದ್ರ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಕೆತ್ತನೆಗಾಗಿ ಬಳಸಲಾಗ್ತಿತ್ತು, ಯಾವುದರ ಮೇಲೆ ಕೆತ್ತಲಾಗ್ತಿತ್ತು ಅಂತ ಕೇಳಿದೆ. ಗ್ರಾನೈಟ್, ವೈಟ್ ಮಾರ್ಬಲ್, ಸ್ಲೇಟ್, ಹಾಗೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ನಾಲ್ಕು ಆಪ್ಷನ್ ಇತ್ತು. ಆಪ್ಷನ್ ಡಿ, ರೆಡ್ ಸ್ಯಾಂಡ್ ಸ್ಟೋನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನೀವು ಸುಮ್ಮನೆ ಮಥುರಾ ಸ್ಟೈಲ್ ಆಫ್ ಆರ್ಟ್ ಅಂತ ಕೊಟ್ಟರೆ ಸಾಕು, ಎಲ್ಲ ಕೂಡ ಕೆಂಪು ಕಲ್ಲಿನ ವಿಗ್ರಹಗಳು, ಕೆತ್ತನೆಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಅದು ಹಿಂದೂ ದೇವರಿಗೆ ಸೇರಿದ್ದಾಗಿರಬಹುದು ಅಥವಾ ಜೈನ ಧರ್ಮಕ್ಕೆ ಸೇರಿದ್ದಾಗಿರಬಹುದು. ಒಟ್ಟಿನಲ್ಲಿ ಈ ಒಂದು ಮಥುರಾ ಶೈಲಿಯ ಆರ್ಟ್ ವರ್ಕ್ನಲ್ಲಿ ಪ್ರತಿಯೊಂದು ಕೂಡ ಕೆಂಪು ಬಣ್ಣದ ಕೆತ್ತನೆ.

ಆಗ್ತಿತ್ತು. ಇವತ್ತಿನ ನಮ್ಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇದೇ ಬಗ್ಗೆಯಾಗಿ ಮತ್ತಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಯ್ತಾ ಇದೆ. ಮಿಸ್ ಮಾಡದೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯ್ಪುರ 101.3. ಪ್ರತಿ ದಿನವೂ ಕೂಡ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ತನಕ ಈ ಒಂದು ಹೊತ್ತಿನಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸ್ತಾ, ಹಾಗೆ ಚಂದದ ಗೀತೆಗಳಿಗೆ ಕಿವಿಯಾಗ್ತಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರವಾಗ್ತಾ ಕಾಲ ಕಳಿಬಹುದು. ಒಂದೊಳ್ಳೆ ಕಾಫಿ ಅಥವಾ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಶಾರ್ಪ್ ಆಗಿ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಾನು ಕೂಡ ರೆಡಿಯಾಗಿರ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಹೊತ್ತು ಇದು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು? ಸ್ವಾಂಗ್, ತಮಾಷಾ, ದಶಾವತಾರ್, ನೌಟಂಕಿ. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಸ್ವಾಂಗ್,

ऑप्शन बी तमाशा, ऑप्शन सी दशावतार, ಆಪ್ಷನ್ ಡಿ ನವರಾತ್ರಿ. ನಾಲ್ಕರಲ್ಲಿ ಒಂದು ಸರಿಯಾದಂತಹ ಉತ್ತರ ಅಡಗಿ ಕೂತಿದೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ತಿಳಿಸಿ. ಮತ್ತೊಂದು ವಿಶೇಷ ಏನು ಅಂದರೆ, ಈ ರಂಗಕಲೆ ಬರೇ ಹರಿಯಾಣ ಮಾತ್ರ ಅಲ್ಲ, ಸುತ್ತಮುತ್ತಲ ಹಲವು ರಾಜ್ಯಗಳಿಗೂ ಕೂಡ ವ್ಯಾಪಿಸಿದೆ. ಆದರೂ ಕೂಡ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ನಲ್ಲಿ ಹರಿಯಾಣಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ನೀವು ಹುಡುಕಬೇಕಾಗಿದೆ. ನಮ್ಮ ನಂಬರ್ ಗೊತ್ತಲ್ಲ, 9480901013. ಹಾಗೆ ಚಂದದ ಗೀತೆಯೊಂದು ನಿಮ್ಮ ಮನಸೆಳೆಯೋಕೆ, ಮನಸೂರೆಗೊಳ್ಳೋದಕ್ಕೆ ಸಜ್ಜಾಗಿ ನಿಂತಿದೆ. ಈ ಹಾಡನ್ನ ಕೇಳ್ತಾ ಕೇಳ್ತಾ ಹಾಗೆಯೇ ನೀವು ಉತ್ತರ ಕಳಿಸೋದನ್ನ ಮರೆಯೋ ಹಾಗಿಲ್ಲ, ಆಯ್ತಾ?

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸರಿಯಾದಂತಹ ಉತ್ತರ ಕಳಿಸಿರುವುದು ಮಂಜುನಾಥ್ ಇಂದರ್ಗಿ, ಅರ್ಚನಾ ಪಾಟೀಲ್, ಎನ್ಜಿ ಬಸವರಾಜ್, ನಾಗೇಂದ್ರಪ್ಪ, ರಾಕೇಶ್ ಹರಿಹರ, ಹಾಗೇನೆ ಸಿದ್ದಲಿಂಗಮೂರ್ತಿ, ರಾಜ್ಕುಮಾರ್ ಕಾತರ್ಕಿ, ಅನಿಲ್ ಭಿಷ್ಟಣ್ಣನವರ್, ಉದಯ್ ಕರ್ಕೇರಾ, ಹಾಗೆ ಮತ್ತೊಂದು ಹೆಸರು ಯಾರು, ತುಂಬ ಜನ ಸರಿಯಾದಂತಹ ಉತ್ತರವನ್ನು ಕಳಿಸಿದ್ದೀರಿ. ಆದರೆ ಓಕೆ, ಗುರುರಾಜ ಸೋಮಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ಕೇಳಿದೆ. ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೆ. ಸ್ವಾಂಗ್, ತಮಾಷಾ, ದಶಾವತಾರ್, ನವರಾತ್ರಿ ಅಂತ. ಸ್ವಾಂಗ್, ಇದನ್ನ ಸಾಂಗ್ ಅಂತ ಕೂಡ ಹೇಳ್ತಾರೆ, ಸ್ವಾಂಗ್ ಅಂತ ಕೂಡ ಹೇಳ್ತಾರೆ. ಇದು ಹರಿಯಾಣದ ಪಾರಂಪರಿಕ ರಂಗಕಲೆ ಎನಿಸ್ಕೊಳ್ಳುತ್ತೆ. ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ ಹಾಗೆ ಮಧ್ಯಪ್ರದೇಶದ ಮಾಲ್ವಾ ಪ್ರಾಂತ್ಯದಲ್ಲಿ ಈ ಒಂದು ರಂಗಕಲೆಯನ್ನ ಪ್ರಚಲಿತದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ, ಇದನ್ನ ಬರೀ ಮನರಂಜನೆಗಾಗಿ ಮಾತ್ರ ಬಳಸೋದಿಲ್ಲ, ಬದಲಾಗಿ ಹಣವನ್ನು ಸಂಗ್ರಹಿಸೋದಕ್ಕೆ ಕೂಡ ಈ ಒಂದು ರಂಗ ಪ್ರಕಾರವನ್ನು ಬಳಸ್ಕೊಳ್ತಾರೆ. ಅಂದ್ರೆ ಆಟವನ್ನ ಆಡಿದ ಮೇಲೆ, ಅಂದ್ರೆ ರಂಗ ಪ್ರದರ್ಶನ ನೀಡಿದ ಮೇಲೆ ಕಲೆಕ್ಟ್ ಆದಂತಹ ಹಣವನ್ನ ಅಲ್ಲಿರುವಂತಹ ಜನರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿಕೊಡೋದಕ್ಕೆ ಕೂಡ ಈ ಒಂದು ರಂಗಕಲೆಯನ್ನ ಬಳಸಿಕೊಳ್ಳಲಾಗುತ್ತೆ. ನೋಡಿ, ಇದೊಂದು ರೀತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ, ಸಮಾಜದಿಂದ ಸಿಕ್ಕಿದ್ದನ್ನ ಮತ್ತೆ ವಾಪಸ್ ಸಮಾಜಕ್ಕೆ ಕೊಡುವಂತಹ ಒಂದು ಉನ್ನತವಾದಂತಹ ಕೆಲಸ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನದೇ ರೀತಿಯಲ್ಲಿ ಅನುಚೂನಾಗಿ ನಡ್ಕೊಂಡು ಬಂದಿದೆ ಅಲ್ವಾ. ಇವಾಗ ದೇವಸ್ಥಾನಗಳಿಗೆ ಹೋಗ್ತೀರಿ ನೀವು, ಅಲ್ಲಿ ಹಣವನ್ನು ಹಾಕ್ತೀರಿ, ಮತ್ತೆ ವಾಪಸ್ ಆ ಹಣ ಅನ್ನದಾನದ ರೂಪದಲ್ಲಿ ಭಕ್ತಾದಿಗಳಿಗೆ ಸೇರ್ತಾ ಇರುತ್ತೆ. ಹಾಗೆಯೇ ಈ ಒಂದು ಸಂಗೀತ, ನೃತ್ಯ, ನಾಟಕ ಅಥವಾ ಯಾವುದೇ ಒಂದು ಕಲೆಯ ಮಾಧ್ಯಮ ಇರಲಿ, ಅದು ಜನರಿಂದ ಹಣವನ್ನು ಪಡೆದುಕೊಂಡಿದ್ದನ್ನು ಮತ್ತೆ ವಾಪಸ್ ಜನರಿಗೆ ವಾಪಸ್ ಕೊಡುವಂಥದ್ದಿದೆ ಅಲ್ಲ, ಇದು ಎಷ್ಟು ಚಂದ ಅಂತ ಅನಿಸುತ್ತಲ್ವಾ. ಅಂಥದ್ದೊಂದನ್ನು ಸ್ವಾಂಗ ಒಂದು ರಂಗ ಪ್ರಕಾರವು ಕೂಡ ರೂಢಿಯಲ್ಲಿ ಇಟ್ಕೊಂಡು ಬಂದಿದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳು ಹೇಗೆ ಅನಿಸ್ತಾ ಇದೆ, ತುಂಬಾನೇ ಕಷ್ಟ ಅಂತ ಅನಿಸ್ತಿದೆಯಾ, ತುಂಬಾನೇ ಈಸಿ ಅಂತ ಅನಿಸ್ತಾ ಇದೆಯಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ ಇದೆ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ಪದೇ ಪದೇ ಹೇಳ್ತಿರ್ತೀವಿ, ಒಂದ್ಸಲ ಸೇವ್ ಮಾಡಿ ಇಟ್ಕೊಂಬಿಡಿ. ನೀವು ಪ್ರತಿ ಹೊತ್ತು ಕೂಡ ನಮ್ಮ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಸಂಪರ್ಕದಲ್ಲಿ ಇರಬಹುದು.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ. ಸಕ್ಕರೆ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ಹರಿಕೃಷ್ಣ ಅವರ ವಾಯ್ಸ್ ನಲ್ಲಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು? ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವುದಕ್ಕೆ, ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ. ನಾಲ್ಕು ಆಪ್ಷನ್ ಹೇಗಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಅಂಡ್ ಕಾಶ್ಮೀರ್, ಆಪ್ಷನ್ ಡಿ ಗುಜರಾತ್. ನಾಲ್ಕು ಆಪ್ಷನ್ ಇದೆ. ಭಾಂಡ್ ಪಥೇರ್ ಅನ್ನುವಂತಹ ರಂಗ ಪ್ರಕಾರ, ಸಾಂಪ್ರದಾಯಿಕ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು, ಯಾವ ಒಂದು ರಾಜ್ಯದಲ್ಲಿ ಹುಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರ್ತಾ ಇರಲಿ. ನಮ್ಮ ಪ್ರಶ್ನೆಗಳು ಕಷ್ಟ ಇರುತ್ತೆ, ಕೆಲವು ಸಲ ತುಂಬ ಸುಲಭ ಇರುತ್ತೆ, ಇನ್ನು ಕೆಲವು ಸಲ ಪರವಾಗಿಲ್ಲ, ಕಷ್ಟನೂ ಅಲ್ಲ ಸುಲಭನೂ ಅಲ್ಲ ಅನ್ನೋ ರೀತಿ ಇರುತ್ತೆ. ಆದರೆ ನಮ್ಮ ಪ್ರೀತಿ ನಿಮ್ಮ ಕಡೆಗೆ ನಿರಂತರವಾಗಿ ಇರುತ್ತೆ. ನಮ್ಮ ಪ್ರೀತಿಗೆ ಒಗ್ಗೊಟ್ಟು ನೀವು ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಿರಲ್ಲ, ಅದು ನಿಜಕ್ಕೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಮತ್ತು ಎಷ್ಟೋ ಸಲ ಸರಿಯಾದಂತಹ ಉತ್ತರ ನಿಮಗೆ ಗೊತ್ತಿರುತ್ತೆ, ಆ ಟೈಮ್ಗೆ ನೆನಪಾಗಿರೋಲ್ಲ, ಅದು ಕೂಡ ನಮಗೆ ಅರ್ಥ ಆಗುತ್ತೆ. ನೀವು ತಪ್ಪು ಉತ್ತರ ಕೊಟ್ಟ ಮಾತ್ರಕ್ಕೆ ನಿಮಗೆ ಗೊತ್ತಿಲ್ಲ ಅಂತಲೂ ನಾವು ತಿಳ್ಕೊಳ್ಳಲ್ಲ. ಪ್ರತಿ ಸಲ ಸರಿ ಉತ್ತರ ಕೊಡ್ತೀರಾ ಅಂದ ಮಾತ್ರಕ್ಕೆ ತುಂಬ ಬುದ್ಧಿವಂತರಿರಬೇಕು ಅಂತಲೂ ಕೂಡ ಅನ್ಕೊಳ್ಳಲ್ಲ. ಯಾವುದೇ ಒಂದು ಜಡ್ಜ್ಮೆಂಟ್ಗಳಿಲ್ಲದೆ ತುಂಬ ಪ್ರೀತಿಯಿಂದ ಆಕಾಶವಾಣಿ ಹಾಗೇನೆ ಅವರ ಕೇಳುಗರ ಮಧ್ಯೆ ನಡೆಯುವಂತಹ ಒಂದು ಪ್ರೀತಿಯ ರಸಪ್ರಶ್ನೆ ಕಾರ್ಯಕ್ರಮ ಇದು. ಹಾಗಾಗಿ ಪ್ರತಿದಿನ ಮಧ್ಯಾಹ್ನ 3-4 ಗಂಟೆಯ ತನಕ ನೀವು ತುಂಬ ಸಂಭ್ರಮದಿಂದ ಪಾಲ್ಗೊಳ್ತೀರಿ, ಮತ್ತು ನಾವು ಕೂಡ ಅಷ್ಟೇ ಆಸೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬರ್ತೀವಿ.

ಆಕಾಶವಾಣಿ ಎಫ್ಎಂ ರಾಯಂಬದಲ್ಲಿ ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶ್ರೀಲಕ್ಷ್ಮಿ ಗುರುರಾಜ, ಹರೀಶ್, ಹಾಗೇನೆ ಸುಭಾನ್ ಕೋರಿ, ನಿತ್ಯಾ ಬೂದಿಹಾಳ್, ಸಮನ್ವಿತ, ಎಸ್ಎಂ ಶೋಭಾ, ಶ್ರುತಿ ಬಿಎಂ ಮತ್ತು ಶಾಂತಾಚಾರ್ ಬಡಿಗೇರ್, ಹಾಗೆ ಎ ಹರಿಹರನ್, ಹರ್ಷವರ್ಧನ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಭಾಂಡ್ ಪತೇರ್ ಅನ್ನುವಂತಹ ಸಾಂಪ್ರದಾಯಿಕ ರಂಗ ಪ್ರಕಾರ ಚಾಲ್ತಿಯಲ್ಲಿ ಇದೆ. ಮತ್ತೆ ಇದು ವಿಶೇಷ ಆಗೋದು ಯಾವ ಕಾರಣಕ್ಕೆ ಗೊತ್ತಾ? ಮೊಘಲರ ಕಾಲದ ಕಥೆಯನ್ನ ಹೇಳೋದಕ್ಕೆ ಕೂಡ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರ ಬಳಕೆ ಆಗ್ತಿತ್ತು. ಮಾತ್ರವಲ್ಲ, ಸಮಾಜದಲ್ಲಿ ಇರುವಂತಹ ತಪ್ಪುಗಳು, ಓರೆಕೋರೆಗಳು, ಜನರ ಒಂದು ದ್ವಂದ್ವಗಳು, ಹಾಗೆ ಜನರು ಎಲ್ಲಿ ಎಡವುತ್ತಾ ಇದ್ದಾರೆ, ಮೂಢನಂಬಿಕೆ ಏನಿದೆ, ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸಮಾಜದಲ್ಲಿ ಇರುವಂತಹ ಅಂಕು ಡೊಂಕನ ತಿದ್ದುವುದಕ್ಕಾಗಿ ಮತ್ತೆ ಅದನ್ನ ಹಾಸ್ಯದ ಮೂಲಕ, ವ್ಯಂಗ್ಯ ವಿಡಂಬನೆಯ ಮೂಲಕ ಪ್ರಸ್ತುತಪಡಿಸುವುದಕ್ಕಾಗಿ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರವನ್ನ ಬಳಸಿಕೊಳ್ಳಲಾಗುತ್ತೆ. ಇಲ್ಲಿ ನಾಟಕನೂ ಇರುತ್ತೆ, ನೃತ್ಯನೂ ಇರುತ್ತೆ, ಹಾಡುಗಳು ಕೂಡ ಇರುತ್ತೆ. ಮತ್ತೆ ಇವೆಲ್ಲವೂ ಕೂಡ ಯಾವುದೋ ಒಂದು ಲೋಕದ ಅದ್ಭುತ ಕಥೆಯಾಗಿ ಇರದೆ ಸಮಾಜದೊಂದಿಗೆ ಪ್ರತಿದಿನವೂ ಕೂಡ ಮುಖಾಮುಖಿ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿದಿನ ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನ ನಡೀತಾ ಇದೆ, ಈ ವಿದ್ಯಮಾನಕ್ಕೆ ಸ್ಪಂದನೆಯಾಗಿ ಈ ನಾಟಕ ಪ್ರಕಾರ, ಈ ರಂಗ ಪ್ರಕಾರ ರೂಢಿಯಲ್ಲಿ ಇದೆ. ಇದು ಎಷ್ಟು ಚಂದ ಅಲ್ವಾ? ನಮ್ಗೆ ಎಷ್ಟೋ ಸಲ ಬರೀ ಆಡು ಮಾತಿನಲ್ಲಿ ಹೇಳಿದ್ರೆ ಅಥವಾ ಭಾಷಣದ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗೋದು ಕಡಿಮೆ. ಅದನ್ನೇ ನಾವು ಯಾವುದಾದ್ರೂ ಒಂದು ಕಲೆಯನ್ನು ಬಳಸಿಕೊಂಡು ಹೇಳಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ. ಇದೇ ಕಾರಣಕ್ಕಾಗಿ ನಮ್ಮ ಸಿನಿಮಾಗಳು ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ, ತುಂಬಾ ಅದು ಸಮಾಜದ ಮೇಲೆ ಮತ್ತೆ ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋದು. ಯಾಕೆಂದ್ರೆ ಯಾವುದನ್ನು ನಾವು ದೃಶ್ಯ ರೂಪದಲ್ಲಿ ನೋಡ್ತೀವಿ ಅದನ್ನು ಮನಸ್ಸು ಬೇಗ ಗ್ರಹಿಸ್ಬಿಡುತ್ತೆ ಮತ್ತೆ ಹಾಗೆ ಉಳಿಸ್ಕೊಂಡು ಕೂಡ ಬಿಡುತ್ತೆ. ಆ ಕಾರಣದಿಂದಾಗಿ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸದಾಕಾಲ ಎಚ್ಚರಿಕೆ ಇರಬೇಕಾಗತ್ತೆ. ಅದು ಸಿನಿಮಾ ನಿರ್ದೇಶಕರಿಗಿರಬಹುದು ಅಥವಾ ರಂಗ ನಿರ್ದೇಶಕರಿಗಿರಬಹುದು. ಮತ್ತೆ ಯಾವಾಗ ರಂಗಭೂಮಿ ಈ ಬಗೆಯಾಗಿ ಸಮಾಜದ ಓರೆಕೋರೆಗಳನ್ನ ತಿದ್ದೋದಕ್ಕೆ ಬಳಕೆ ಆಗತ್ತೆ, ಅವಾಗ ಒಂದು ಇಡೀ ಸಮಾಜವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಖಂಡಿತ ತಿಳಿಸಿ 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೊಂಬೇಸಿಲಿನ ಹೊತ್ತಿನಲ್ಲಿ ಕೊನೆಯ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭ. ಕೊನೆಯ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ

ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು? ಒಟ್ಟು ಇದುವರೆ ತನಕ 3 ಜನರನ್ನ ಗುರುತಿಸಬಹುದು. ಆದರೆ ಮೊದಲಿಗೆ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದದ್ದು ಅಂತ, ತಂದೆ ಮಕ್ಕಳ ಜೋಡಿ ಇದು. ತಂದೆಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು, ಹಾಗೆಯೇ ಅದಾದ ನಂತರ ಮಗನಿಗೂ ಕೂಡ ಅಥವಾ ಮಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ಅಂತಾದರೆ ಅದು ಮೊದಲ ಜೋಡಿ ಯಾರದ್ದು ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ವಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬದಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟಿರೋದು ವರಲಕ್ಷ್ಮಿ, ವೇದಾ ಶೆಟ್ಟಿ, ತಿರುಕನ ಬಳಗ, ಡೇವಿಡ್, ಬಿಎಂ ವಿಶ್ವನಾಥ್, ಹಾಗೆ ವತ್ಸಲಾಮೂರ್ತಿ ಮತ್ತು ಅರವಿಂದ್ ಚಳಿಕಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ, ಆದರೆ ಈಗಾಗಲೇ ನಿಮ್ಮ ಹೆಸರು ಹೇಳಿರೋದ್ರಿಂದ ರಿಪೀಟ್ ಮಾಡ್ತಾ ಇಲ್ಲ. ಸರಿಯಾದಂತಹ ಉತ್ತರ ಆಗಿತ್ತು ಡಿವಿಜಿ ಹಾಗೂ ಬಿಜಿಎಲ್ ಸ್ವಾಮಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅಂತ ಕೇಳಿದ್ದೆ. ಪ್ರಥಮ ತಂದೆ ಮಕ್ಕಳ ಜೋಡಿ ಡಿವಿಜಿ ಹಾಗೆ ಬಿಜಿಎಲ್ ಸ್ವಾಮಿ ಅವರು. ಇದಾದ ನಂತರ ಇದೇ ರೀತಿ ಪಡೆದವರು ಕುವೆಂಪು ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರು, ಮತ್ತು ಆದ್ಯ ರಂಗಾಚಾರ್ಯ ಹಾಗೆ ಶಶಿ ದೇಶಪಾಂಡೆ. ಈ ರೀತಿ ಮೂರು ಜೋಡಿಗಳನ್ನ ನಾವು ಗುರುತಿಸಬಹುದು. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ನಿಮಗೆ ಗೊತ್ತಿರಬಹುದು, ಹಾಗೆ ಬಿಜಿಎಲ್ ಸ್ವಾಮಿ ಅವರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದು ಹಸಿರು ಹೊನ್ನು ಕೃತಿ, ಮತ್ತು ಇದಲ್ಲದೆ ಕಾಲೇಜು ರಂಗ, ಕಾಲೇಜು ತರಂಗ, ಈ ಎಲ್ಲ ಕೃತಿಗಳು ನೆನಪಾಗತ್ತೆ. ಮತ್ತು ಕುವೆಂಪು ಅವರು ಕಾನೂನು ಸುಬ್ಬಮ್ಮ ಹೆಗ್ಗಡತಿ, ಹಾಗೆ ಅವರು ಬರೆದಂತಹ ಮಲೆಗಳಲ್ಲಿ ಮದುಮಗಳು, ಮತ್ತಷ್ಟು ರಕ್ತಾಕ್ಷಿ ನಾಟಕ ಇರಬಹುದು, ಜಲಗಾರ ನಾಟಕ, ಹಾಗೆ ಕದರಡಿಕೆ ಎನ್ನುವಂತಹ ಕವನ ಸಂಕಲನ, ಹೀಗೆ ರಾಶಿ ರಾಶಿ ಬರ್ತಿದ್ದಾರೆ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ನಮಗೆ ಪರಿಸರದ ಕಥೆ ಇರಬಹುದು, ಕಿರಗುರಿನ ಗಯ್ಯಾಳಿಗಳು, ಹಾಗೆಯೇ ಪ್ಯಾಪಿಲೋನ್ ಸೀರೀಸ್, ಈ ರೀತಿ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಜುಗಾರಿ ಕ್ರಾಸ್, ಹಾಗೆ ಅಬಚೂರಿನ ಪೋಸ್ಟ್ ಆಫೀಸು, ಈ ಎಲ್ಲವೂ ಕೂಡ ತಲೆಗೆ ಬರುತ್ತೆ. ಹಾಗೆ ಆದ್ಯ ರಂಗಾಚಾರ್ಯ ಮತ್ತು ಶಶಿ ದೇಶಪಾಂಡೆ ಇವರು ಕೂಡ ತಂದೆ ಮಕ್ಕಳ ಜೋಡಿಯೇ. ಆದ್ಯ ರಂಗಾಚಾರ್ಯ ಅವರು ಕನ್ನಡದಲ್ಲಿ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಶಶಿ ದೇಶಪಾಂಡೆ ಅವರ ಇಂಗ್ಲಿಷ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಒಟ್ಟಿನಲ್ಲಿ ಈ ರೀತಿ ತಂದೆ ಮಕ್ಕಳು ಇಬ್ಬರೂ ಕೂಡ ಸಾಹಿತ್ಯ ರಂಗದಲ್ಲಿ ಇರೋದು, ಮುಂದುವರಿಯೋದು, ಮತ್ತು ಪ್ರಶಸ್ತಿಗೆ ಅರ್ಹರಾಗಿ ಪಾತ್ರರಾಗುವುದು ಇದೆಯಲ್ಲ, ಇದು ಎಷ್ಟು ಸಂಭ್ರಮ ಸಂತೋಷದ ವಿಷಯ ಅಲ್ವಾ. ಮತ್ತು ತಂದೆ ಮಕ್ಕಳಾಗಿದ್ದರೂ ಕೂಡ ಸಾಹಿತ್ಯದ ಒಂದು ರೀತಿಯಲ್ಲಿ, ಬರವಣಿಗೆಯ ಶೈಲಿಯಲ್ಲಿ ತಮ್ಮದೇ ಆದಂತಹ ವಿಭಿನ್ನ ವ್ಯಕ್ತಿತ್ವವನ್ನು, ವಿಭಿನ್ನ ಶೈಲಿಯನ್ನು ರೂಢಿಸ್ಕೊಂಡವರು ಪ್ರತಿಯೊಬ್ಬರು ಕೂಡ. ಆ ಕಾರಣಕ್ಕಾಗಿ ಕೂಡ ಗಮನಾರ್ಹ ಅಂತ ಅನಿಸುತ್ತೆ ಸಾಧನೆ. ನೀವೇನಂತೀರಿ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಹೋಮ್ ಬಿಸಿಲನ್ನು ಮುಕ್ತಾಯ ಮಾಡ್ತಾ ಇರೋದು ನಾಗಶ್ರೀ.

ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. ಸಮಯ 4:02 ಆಗ್ತಾ ಇದೆ. ಇದೀವಿ ಈ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ. ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ ಇವತ್ತು ಯಾವುದೇ ಅತಿಥಿಗಳಿಲ್ಲ, ಆದರೆ ಒಂದು ವಿಷಯವನ್ನ ಮಾತ್ರ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತು. ನೀವು ಕೂಡ ಗಮನಿಸಿಯೇ ಇರ್ತೀರಿ, ಎಷ್ಟೋ ಆ್ಯಪ್ಗಳು, ಎಷ್ಟೊಂದು ಸರ್ವಿಸಸ್ಗಳು ಈ ಬಗೆಯ ಬಿಸ್ನೆಸ್ ಮಾಡಬಹುದು ಅನ್ನೋಂಥ ಆಲೋಚನೆಯೇ ನಮಗೆ ಇಲ್ಲದೆ ಇರುವಂಥ ಕಾಲದಲ್ಲಿ ಬಂತು, ಮತ್ತೆ ಕ್ಲಿಕ್ ಕೂಡ ಆಗ್ಬಿಡ್ತು. ಮೊದಲಿಗೆ ಹಾಗೆ ಶುರುವಾಗಿದ್ದೇನು ಅಂತಂದರೆ ನಾವು ಆಟೋ, ಕ್ಯಾಬ್ಗಳು, ಸ್ಕೂಟರ್ಗಳ ಸೇವೆಯನ್ನು ಬುಕ್ ಮಾಡ್ಕೊಳ್ಳುವಂಥದ್ದು. ಅದಕ್ಕೂ ಮುಂಚೆ ಅದು ಅಷ್ಟು ಸುಲಭ ಇರಲಿಲ್ಲ. ಜಸ್ಟ್ ಒಂದು ಆ್ಯಪ್ ಹಾಕೊಂಡ್ರೆ ಸಾಕು, ಈ ಎಲ್ಲ ಸೌಲಭ್ಯ ನಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ ಅಂತ. ಆದಾಗ ಎಷ್ಟೋ ಜನ ಸಂಭ್ರಮ ಪಟ್ಟರು, ಅದಕ್ಕಾಗಿ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋ ಅಗತ್ಯ ಇಲ್ಲ. ಬೇಕು ಅಂದಾಗ ಬೇಕಾದ ಕಾರನ್ನು ನಾವು ಬುಕ್ ಮಾಡ್ಕೊಂಡು ಹೋಗಬಹುದು, ಬೇಕು ಅಂದಾಗ ಮನೆ ಮುಂದೆಗೆ ಆಟೋ ತರಿಸ್ಕೋಬಹುದು. ಇನ್ಯಾಕೆ ನಮಗೆ ಆದಂತಹ ಪರ್ಸನಲ್ ವೆಹಿಕಲ್ ಅಂತ ಹೇಳಿ ಯೋಚನೆ ಮಾಡಿದ್ರು. ಅಂದರೆ ಈ ರೀತಿ ನಮಗೆ ಬೇಕು ಅಂದಾಗ ಸಿಗತ್ತೆ ಅನ್ನುವಂತಹ ಒಂದು ಐಡಿಯಾನೇ ಜನಕ್ಕೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಈ ರೀತಿ ಕ್ಯಾಬ್ ಸರ್ವಿಸಸ್ಗಳಿರಬಹುದು ಅಥವಾ ಆಟೋ ಸರ್ವಿಸಸ್ಗಳಿರಬಹುದು, ಅದನ್ನು ಬುಕ್ ಮಾಡಿ ಹೋಗುವಂತಹ ಸರ್ವಿಸ್ ತುಂಬಾ ಕ್ಲಿಕ್ ಆಯಿತು, ಮತ್ತು ಅದು ಒಳ್ಳೆಯ ಯಶಸ್ವಿ ಬಿಸ್ನೆಸ್ ಮಾಡೆಲ್ ಕೂಡ ಆಯಿತು. ಅದಾದ ನಂತರ ಹೇಳಬೇಕು ಅಂತಂದರೆ, ಮನೆಯಲ್ಲಿರುವಂತಹ ಮಕ್ಕಳು ಅಥವಾ ಮನೆಯಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇದ್ದಂತಹ ಗಂಡಸರನ್ನೇ ಅಂಗಡಿಗೆ ಹೋಗಿ ಅಂತ ಹೇಳಿ ಕಳಿಸಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತಿನ್ನೊಂದು ಮಗದೊಂದು ತರಕಾರಿ, ದಿನಸಿ, ಇದನ್ನೆಲ್ಲ ಹೆಣ್ಮಕ್ಳು ತರಿಸ್ತಾ ಇದ್ರು. ಇಲ್ಲಾಂದ್ರೆ ಅವರೇ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ತಗೊಂಡು ಬರ್ತಾ ಇದ್ರು, ಅದು ಕೂಡ ಮನೆ ಬಾಗಿಲಿಗೆ ಬರುತ್ತೆ ಅಂತ. ಆದಾಗ ಜನರಿಗೆ ಖುಷಿ ಆಯ್ತು, ಮನೆಯಲ್ಲಿರೋರು ಒಂದು ಸ್ವಲ್ಪ ಸೋಂಬೇರಿಗಳಾದ್ರ ಅಂತ. ಮತ್ತೆ ಈ ಒಂದು ಸರ್ವಿಸ್ ಕೂಡ ಇವಾಗ ಕ್ಲಿಕ್ ಆಗಿರೋದನ್ನ ನೋಡಬಹುದು. ಮುಂಚೆ ಎಲ್ಲ ಏನಾಗ್ತಿತ್ತು, ಅಡಿಗೆ ತಿಂಡಿ ಅಂತಂದ್ರೆ ನಾವೇ ಹೋಟೆಲ್ ತನಕ ಹೋಗಿ ತಿಂದು ಬರಬೇಕಿತ್ತು, ಅಥವಾ ಯಾರಾದರೂ ಒಬ್ರು ಹೋಗಿ ಅಲ್ಲಿಂದ ಪಾರ್ಸೆಲ್ ತಂದುಕೊಡ್ಬೇಕಿತ್ತು. ಅದು ಕೂಡ ಮನೆ ಬಾಗಿಲಿಗೆ ನೀವು ಕೂತಲ್ಲೇ ತಂದುಕೊಡ್ತೀವಿ ನಾವು ಅಂತ ಹೇಳಿ ಬರೀ 2 ಇಡ್ಲಿಗೆ 200 ರೂಪಾಯಿ ಚಾರ್ಜ್ ಮಾಡಿದ್ರು ನಮ್ಮ ಜನ ಇವತ್ತು ಕೊಟ್ಟು ತಗೊಳ್ತಾ ಇದ್ದಾರೆ. ಅಂತಂದರೆ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳ ಹಿಂದೆ ಇರೋದು ಏನು ಅಂದರೆ, ನಮ್ಮ ಒಂದು ಪ್ರತಿದಿನದ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಈಸಿ ಮಾಡುವಂಥದ್ದು. ಈಸಿ ಮಾಡಿದ್ರೆ, ಸುಲಭ ಅಂತ ಅನಿಸಿದ್ರೆ ಜನರು ಖಂಡಿತವಾಗ್ಲೂ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ನಿಮಗೂ ಕೂಡ ಈ ಎಲ್ಲ ಸರ್ವಿಸಸ್ ಬಗ್ಗೆ ಏನನ್ಸುತ್ತೆ, ಇದು ಒಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಆದ ಹಾಗೆ, ಮತ್ತಿನ್ಯಾವ ಐಡಿಯಾ ಕ್ಲಿಕ್ ಆಗ್ಬೋದು ಅಂತ ಅನ್ಸುತ್ತೆ, ಅಥವಾ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳು ನಿಮ್ಮ ತಲೆಯಲ್ಲೇ ಇತ್ತ, ಇದನ್ನು ಮತ್ತಿನ್ಯಾರು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ ಖಂಡಿತವಾಗ್ಲೂ ಮೆಸೇಜ್ ಮೂಲಕ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ ಇವತ್ತಿನ ಬ್ಯಾಂಗ್ಳೂರ್ ಬಸ್ ನಲ್ಲಿ, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ನಲ್ಲಿ ನಾವು ಎಷ್ಟೋ ಸರ್ವಿಸಸ್ ನ ಇದನ್ನೂ ಕೂಡ ಒಂದು ವ್ಯಾಪಾರದ ದೃಷ್ಟಿಯಿಂದ ನೋಡಬಹುದು ಅಂತ ಯೋಚನೆ ಮಾಡಿರಲಿಲ್ಲ. ಆದರೆ ಹಾಗೆ ಯೋಚನೆ ಮಾಡಿದಂತಹ ಆ್ಯಪ್ಗಳು ಕ್ಲಿಕ್ ಆಯಿತು. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿತ್ತು, ಇದು ಆಲ್ರೆಡಿ ನನ್ನ ತಲೆಯಲ್ಲಿ ಐಡಿಯಾ ಇತ್ತು ಅಂತ ಯಾವತ್ತಾದರೂ ಹೇಳ್ಕೊಂಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ. ನಾನಂತೂ ಮನೆಗೆ ಆಹಾರವನ್ನು ತರಿಸ್ಕೊಳ್ಳೋದಿಲ್ಲ, ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಹಾಗೆಯೇ ಶಂತಚಾರ ಬಡಿಗೇರ ಅವರು ಹೇಳ್ತಿದ್ದಾರೆ, ಯಾವತ್ತೂ ಕೂಡ ಕೂತಲಿಗೆ ಪ್ರತಿಯೊಂದು ಬರುತ್ತೆ ಅನ್ನೋದು ಒಂದು ರೀತಿಯ ಐಷಾರಾಮಿ ಬದುಕಾಗ್ಬಿಡ್ತು. ಇದರಿಂದ ಬದುಕೇನೋ ಸುಲಭ ಆಗಿದೆ, ಆದರೆ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇದೆ, ಸೌಲಭ್ಯಗಳು ಜಾಸ್ತಿ ಆದ ಹಾಗೆಲ್ಲ ಆರೋಗ್ಯ ಮತ್ತು ಮಾನವೀಯ ಸಂಬಂಧಗಳಿಗೂ ಕೂಡ ಸಮಯ ಕೊಡೋದು ತುಂಬ ಕಮ್ಮಿ ಆಗ್ತಾ ಇದೆ, ಅದರ ಅಗತ್ಯವನ್ನು ನಾವು ಮನಗಾಣಬೇಕು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಇದು ಭಾವನಾತ್ಮಕ ವಿಷಯ ಆಯಿತು. ಆದರೆ ಯೋಚನೆ ಮಾಡಿ, ಯಾವುದೆಲ್ಲ ಸರ್ವಿಸಸ್ ಈ ರೀತಿ ನಮಗೆ ಅದಕ್ಕೂ ಕೂಡ ಒಂದು ಬೆಲೆ ಕಟ್ಟಬಹುದು ಅಂತ ಅನ್ಸಿಲ್ದೆ ಇರೋಂಥದ್ದನ್ನ ಬಿಸ್ನೆಸ್ ಒಂದು ರೂಪದಲ್ಲಿ ತಗೊಂಡು ಬಂದು ಅದಕ್ಕೆ ಬೆಲೆ ಕೊಡುವ ಹಾಗೆ ಮಾಡಿದ್ದಾರೆ ಅಂತ. ಇವಾಗ ಮುಂಚೆ ಎಲ್ಲ ಶಾಲೆಯಲ್ಲೇ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ತಾ ಇದ್ರು, ಆದರೆ ಯಾರೆಲ್ಲ ಕೂಡ ಸ್ಟಡೀಸ್ನಲ್ಲಿ ಹಿಂದೆ ಬಿದ್ದಿರ್ತಾರೆ, ಅವ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಅವರಿಗೆಲ್ಲ ಕೂಡ ಶಾಲೆಯಲ್ಲೇ ಲಾಸ್ಟ್ನಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ದಿನದ ಕೊನೆಯಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಮಾಡಿ ವಾಪಸ್ ಮನೆಗೆ ಕಳಿಸ್ತಿದ್ರು. ಆ ಸಮಯಕ್ಕೆ ಟ್ಯೂಷನ್ಗಳ ಹಾವಳಿ ಇಷ್ಟೊಂದು ಇರಲಿಲ್ಲ. ಆದರೆ ಶಾಲೆಯಲ್ಲಿ ಈ ರೀತಿ ಎಕ್ಸ್ಟ್ರಾ ಹೇಳ್ಕೊಡಲ್ಲ ಅಂತ ಆದಾಗ, ಇಲ್ಲ ಅಂತಂದರೆ ಅವ್ರು ಹೇಳ್ಕೊಡೋದಕ್ಕಿಂತ ಮತ್ತಿನ್ಯಾರೋ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತಂದೆ ತಾಯಿಗಳ ಮನಸ್ಸಿಗೂ ಮತ್ತಿನಲ್ಲಿಗೂ ಬಂದಾಗ ಟ್ಯೂಷನ್ಗಳ ಒಂದು ಹಾವಳಿ ಶುರು ಆಯಿತು. ಟ್ಯೂಷನ್ಗಳು ಎಲ್ಲ ಕಡೆ ತಲೆ ಎತ್ತೋಕೆ ಶುರು ಆಯಿತು. ಪ್ರತಿ ರಸ್ತೆಗೆ ಒಬ್ಬೊಬ್ಬರು ಟ್ಯೂಷನ್ ಟೀಚರ್ಗಳು ಹುಟ್ಕೊಂಡ್ರು. ಅಂದರೆ ಇದನ್ನು ಕೂಡ ವಿದ್ಯೆನ ಸುಲಭವಾಗಿ ಹೇಳ್ಕೊಡ್ಬೇಕು ಅನ್ನೋಂಥ ಯೋಚನೆಯಿಂದ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಫೀಸ್ ತೊಗೊಂಡು ಹೇಳ್ಕೊಡ್ಬೇಕು ಅನ್ನೋಂಥದ್ದು ಬಂತಲ್ವಾ. ಹಾಗೆಯೇ ಒಂದು ಕಾಲಕ್ಕೆ ಅನ್ನವನ್ನು ಮಾರಬಾರ್ದು ಅಂತ ಇದ್ರು, ಆದರೆ ಅನ್ನ ಮಾರೋದಕ್ಕೆ ಶುರು ಮಾಡಿದ ಮೇಲೆ ತಾನೇ ಹೋಟೆಲ್ಗಳು ಬಂದಿದ್ದು. ಹಾಗೆ ತುಂಬ ಜನರು ನೀರನ್ನು ಯಾವತ್ತೂ ಕೂಡ ಕೊಂಡುಕೊಂಡು ಕುಡಿಯೋದು ಅನ್ನೋದು ಇರಲಿಲ್ಲ. ತೀರಾ ಇವಾಗ ಒಂದು 15-20 ವರ್ಷದ ಹಿಂದೆ ತನಕ ಅಂತೂ ಖಂಡಿತವಾಗ್ಲೂ ಯಾರು ವಾಟರ್ ಬಾಟಲ್ಸ್ ಕೊಂಡ್ಕೊಳ್ತಾ ಇರಲಿಲ್ಲ. ಮನೆಯಿಂದ ತೊಗೊಂಡು ಹೋಗ್ತಿದ್ರು, ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಯಾರ ಮನೆಯಲ್ಲಾದರೂ ನೀರು ಕೇಳೋದಕ್ಕೆ ಸಂಕೋಚ ಅನ್ನೋದು ಇರಲಿಲ್ಲ. ಬೋರ್ವೆಲ್ಗಳೇ ಇರ್ತಿತ್ತು. ಮತ್ತು ಹಿಂದೆ ರಾಜರ ಕಾಲದ ಕಥೆಗಳನ್ನೆಲ್ಲ ಓದಬೇಕಾದ್ರೆ ಅರವಟಿಕೆಗಳನ್ನ ಸ್ಥಾಪಿಸ್ತಾ ಇದ್ರು, ಹಾಗೆ ಧರ್ಮಸತ್ರಗಳು ಇರ್ತಿತ್ತು, ಎಲ್ಲ ಕಡೆ ನೆರಳು ನೀಡುವಂತಹ ಮರಗಳಿತ್ತು ಅಂತೆಲ್ಲ ಓದ್ತಿರ್ತೀವಿ. ಮತ್ತು ಎಷ್ಟೋ ಜನರ ಮನೆಯಲ್ಲಿ ಹಳ್ಳಿಗಳಲ್ಲಿ ಹೊರಗಡೆ ಮಜ್ಜಿಗೆಯನ್ನು ತುಂಬಿಸಿ ಇಡ್ತಾ ಇದ್ರು ಆ ಮಡಿಕೆಗಳಲ್ಲಿ. ಯಾರು ಬೇಕಾದರೂ ಹಾದಿಯಲ್ಲಿ ಹೋಗೋರು ಆ ಮಜ್ಜಿಗೆನ ಕುಡಿದು ಆ ಲೋಟಗಳ ಬರೆಸಿ ಇಟ್ಟು ಹೋಗ್ಬೋದಾಗಿತ್ತು. ಈ ರೀತಿಯ ಪದ್ಧತಿಗಳೆಲ್ಲವೂ ಕೂಡ ಇವಾಗ ನಶಿಸಿ ಹೋಗ್ತಾ ಇದೆ ಅಲ್ವಾ. ಪ್ರತಿಯೊಂದು ಕೂಡ ಬಿಸ್ನೆಸ್ನ ಒಂದು ಅಡಿಯಲ್ಲಿ ಬರ್ತಾ ಇದೆ ಅಲ್ಲ. ಈ ರೀತಿ ಮತ್ತಿನ್ಯಾವುದೆಲ್ಲ ಸರ್ವಿಸ್ಗೆ ಬಿಸ್ನೆಸ್ನ ರೂಪ ಬರಬಹುದು ಅಂತ ನಿಮ್ಗನ್ಸುತ್ತೆ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಶಾಂತ ಬ್ಯಾಂಕ್ ಕಾಲೋನಿಯಿಂದ ಹೇಳ್ತಾ ಇದ್ದಾರೆ, ಎಲ್ಲಾ ಸರ್ವಿಸಸ್ ಏನು ಬಂತು ಆದ್ರೆ ಜನರೆಲ್ಲ ಸೋಮಾರಿಗಳಾಗ್ಬಿಟ್ರು, ಅದಕ್ಕೆ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಹೌದು ನಾವು ಚಿಕ್ಕವರಿದ್ದಾಗ ನೀರ್ ಮಾರ್ತಾ ಇರ್ಲಿಲ್ಲ, ಕಾಲ ಕಳೆದ್ರೆ ಮುಂದೆ ಒಂದಿನ ಆಮ್ಲಜನಕವನ್ನು ಕೂಡ ಮಾರುವ ಕಾಲ ಬರಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ ಅಲ್ಲ, ಯಾವತ್ತಿಗೂ ಕೂಡ ನಮಗೆ ಇರುವಂತಹ ಕಾಲ ಇಷ್ಟು ಚಂದ ಅಂತ ಅನ್ಸೇ ಇರಲ್ಲ. ಒಂದು 10 ವರ್ಷ 15 ವರ್ಷ ಕಳೆದ್ಮೇಲೆ ಆ ಕಾಲ ಚೆನ್ನಾಗೇ ಇತ್ತಲ್ಲ ಅಂತ ಕೂಡ ಅನ್ಸುತ್ತೆ. ಹೌದು, ನೀರು ಮಾರುವ ಕಾಲಕ್ಕೆ ಬಂದಿದ್ದೀವಿ, ಮುಂದೆ ಆಮ್ಲಜನಕವನ್ನು ಮಾರುವ ಕಾಲಕ್ಕೂ ಹೋಗಬಹುದು. ಇರಲಿ, ಯಾವುದೆಲ್ಲ ಸರ್ವಿಸಸ್ಸು ನಮಗೆ ಫ್ರೀಯಾಗಿ ಸಿಗ್ತಾ ಇತ್ತು ಮತ್ತು ಅದಕ್ಕೆ ಇವಾಗ ನಾವು ದುಡ್ಡು ಕೊಟ್ಟು ಪಡೆದುಕೊಳ್ತಾ ಇದ್ದೀವಿ ಅಂತ ಕೇಳಿದೆ. ಅದರಲ್ಲಿ ಬಂದು ಏನು ಅಂತಂದರೆ, ತುಂಬ ಸಿಂಪಲ್ಲಾಗಿ ನಾವೆಲ್ಲ ಕೂಡ ಪ್ರತಿದಿನ ಓಡಾಡ್ತಾ ಇದ್ವಿ, ಎಕ್ಸಸೈಸ್ ಮಾಡ್ತಾ ಇದ್ವಿ. ಎಕ್ಸಸೈಸ್ ಅನ್ನುವಂತಹ ಹೆಸರಿಡದೆಯೂ ಕೂಡ ಎಷ್ಟೋ ದೂರದ ಜಾಗಗಳಿಗೆ ನಡ್ಕೊಂಡು ಹೋಗೋದಿರಬಹುದು, ಮನೆಯಲ್ಲಿ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಮಾಡೋದಿರಬಹುದು, ಇವೆಲ್ಲ ಇರ್ತಿತ್ತು. ಇವೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟ ನಂತರ ಏನಾಯಿತು, ಇವಾಗ ನಾವು ನಡೆಯೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಥವಾ ಮತ್ತಿನ್ನೇನೋ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಅಂದರೆ ಜಿಮ್ಗೆ ಹೋಗಬೇಕು ಅಥವಾ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿ ಮತ್ತೆ ವಾಪಸ್

ಅಲ್ಲೂ ಕೂಡ ಹಣವನ್ನು ಕೊಟ್ಟು ನಮ್ಮ ದೇಹವನ್ನ ದಂಡಿಸಿ ಬರ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಅಂತ ನಿಮಗೆ ಅನಿಸಿದೆಯಾ ಯಾವತ್ತಾದರೂ? ಮತ್ತು ಇದಲ್ಲದೆ ಇನ್ನೊಂದಷ್ಟು ಇದೆ. ನಮ್ಮ ಪಾರಂಪರಿಕ ಆಹಾರ ಪದ್ಧತಿ, ನಮ್ಮ ತಾತ ತಂದೆ ತಾಯಿ ಅವ್ರಿಗೂ ಹಿಂದಿನ ಜನರೇಷನ್ ಅವರು ಏನು ನಡೆಸ್ಕೊಂಡು ಬಂದಿದ್ರು ಅದನ್ನೇ ಊಟ ಮಾಡ್ತಾ ಬಂದ್ಬಿಟ್ಟಿದ್ರೆ ಬಹುಶಃ ಏನು ತೊಂದರೆ ಇರ್ತಿರ್ಲಿಲ್ವೇನೋ. ಆದರೆ ನಾವೆಲ್ಲ ಕೂಡ ತುಂಬ ಫ್ಯಾಂಟಸಿಗಳನ್ನ ರೂಢಿಸ್ಕೊಂಡ್ವಿ. ನಮ್ಮ ದೇಶದ ಪದಾರ್ಥಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಮನೆಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ ಅಥವಾ ತಂದು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಮತ್ತಿವಾಗ ವಾಪಸ್ ನಾವು ಬ್ಯಾಕ್ ಟು ದಿ ರೂಟ್ಸ್ ಅಂತ ಹೇಳಿ ಅದೇ ಗಂಜಿಯನ್ನು ಊಟ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ, ಹಾಗೆಯೇ ರಾಗಿ ಮುದ್ದೆ ದೇಹಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ, ಸೊಪ್ಪು ಕಾಳು ಪಲ್ಯ ಇವೆಲ್ಲ ಕೂಡ ಎಷ್ಟು ನ್ಯೂಟ್ರಿಷಿಯಸ್ ಆದಂತಹ ಫುಡ್ ಅಂತ ಹೇಳಿ ಇವಾಗ ಮಾಡೋದನ್ನ ಮರ್ತು ಬಿಟ್ಟಿದ್ದೀವಿ. ಮತ್ತಿವಾಗ ಅದನ್ನ ಮಾಡೋದನ್ನ ಹೇಳ್ಕೊಡೋದಕ್ಕೆ ಅಂತಾರೆ ಒಂದಷ್ಟು ಕ್ಲಾಸಸ್ ಕೂಡ ಇದೆ. ಮತ್ತೆ ಇಂಥದ್ದೇ ತಿನ್ನಿ, ಇಂಥದ್ದೇ ಕಾಂಬಿನೇಷನ್ ಅಲ್ಲಿ ತಿನ್ನಿ ಅಂತ ಹೇಳೋದಕ್ಕೆ ನಮಗೆ ಡಯಟಿಷಿಯನ್ಗಳು ನ್ಯೂಟ್ರಿಷನಿಸ್ಟ್ಗಳು ಸಿಗ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಅಲ್ಲ, ನಿಮ್ಗನ್ಸಿದ್ಯಾ? ಖಂಡಿತ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಹೌದು, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ ನಾವಿದ್ವಿ. ಯಾವ್ದೆಲ್ಲ ವಿಷಯಗಳನ್ನ ನಾವು ಇದು ಕೂಡ ಬಿಸ್ನೆಸ್ ಐಡಿಯಾ ಆಗಬಹುದು ಅಂತ ಯೋಚನೆ ಮಾಡಕ್ ಮುಂಚೆನೆ ಅಲ್ಲಿ ಅವಕಾಶ ಇದೆ ಅಂತ ಗುರುತಿಸಿದವರು ಇವತ್ತಿಗೆ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದೆ. ಅದಕ್ಕೆ ನೀವು ಏನಂತೀರಿ ಅಂತ ಕೇಳಿದೆ. ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಮಾರ್ಕೆಟ್ ನಲ್ಲಿ ಇದೆ. ಸಣ್ಣ ಪುಟ್ಟ ಆಕ್ಸಿಜನ್ ಸಿಲಿಂಡರ್ಗೆ 120-150 ರೂಪಾಯಿ ಬೆಲೆ ಇದೆ. ಇದಲ್ಲದೆ ಆಕ್ಸಿಜನ್ ಸ್ಪಾಕ್ ಕೂಡ ಇದೆ ಗೊತ್ತಾ ಅಂತ ಹೇಳಿ ಅಶೋಕ್ ಅವರು ಮೆಸೇಜ್ ಮಾಡಿದ್ದಾರೆ. ಈ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ವಿ. ಹಾಗೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಮೆಸೇಜ್ ಮಾಡಿದ್ದಾರೆ ಬಿಎಂ ವಿಶ್ವನಾಥ್ ಅವರು. ಹಳೆಯ ಪದ್ಧತಿಗಳು ನಶಿಸಿ ಹೋಗಿ ಹೊಸ ಪದ್ಧತಿಗಳು ಬಂದಿದೆ. ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ಅಜ್ಜಿಯ ಮನೆಯಿಂದ ಹಾಲು ಮೊಸರು ಮಜ್ಜಿಗೆ ಯಥೇಚ್ಛವಾಗಿ ಬರ್ತಾ ಇತ್ತು. ಹಾಗೆ ಮನೆಯಲ್ಲೇ ತಯಾರಿಸಿದಂತಹ ಊಟ, ನವಣೆ ಅಕ್ಕಿ, ಅನ್ನ, ಜೋಳದ ರೊಟ್ಟಿ, ಸ್ವಂತ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು, ತರಕಾರಿಗಳು ಮನೆಗೆ ಉಪಯೋಗಿಸ್ತಾ ಇದ್ವಿ. ಮನೆಯಲ್ಲಿ ಅವಿಭಕ್ತ ಕುಟುಂಬ ಇದ್ದಿದ್ದು ಕಾರಣ ಎಲ್ಲ

ಕೂಡ ಸಿಕ್ತಿತ್ತು. ಅವಿಭಕ್ತ ಕುಟುಂಬ ಬೇರೆ ಬೇರೆಯಾದಂತೆ ಅಂಗಡಿಯಲ್ಲಿ ಸಿಗೋ ಹಾಗೆ ವಸ್ತುಗಳು ತರಿಸ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವಿ. ಇವಾಗ ಅದೇ ಸುಲಭ ಅಂತ ಅನ್ಸೋದಕ್ಕೂ ಕೂಡ ಶುರು ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ದುರಂತ ಅಲ್ವಾ? ಎಷ್ಟೋ ಸಲ ನಾವು ಮುಂದಕ್ಕೆ ಚಲಿಸ್ತಾ ಇದ್ದೀವಾ ಅಥವಾ ಹಿಂದಕ್ಕೆ ಹೋಗ್ತಾ ಇದ್ದೀವಾ ಅಂತ ಡೌಟ್ ಆಗುತ್ತೆ. ಅಂದರೆ ನಾವೇನೋ ಸರಿ ಅಂತ ಅಂದ್ಕೊಂಡು ಒಂದಷ್ಟು ವರ್ಷಗಳ ಕಾಲ ರೂಢಿಯ ಮಾಡಿಕೊಂಡು ಬಂದ ಮೇಲೆ ಮತ್ತೆ ವಾಪಸ್ ಹಿಂದೆ ತಿರುಗಿ ನೋಡಿದ್ರೆ ಮುಂಚೆ ಇದ್ದಿದ್ದೆ ಸರಿ ಇತ್ತು ಅಂತ ಹೇಳಿ ವಾಪಸ್ ಹಿಂದಕ್ಕೆ ಹೋಗೋದು ಕಷ್ಟ, ಮತ್ತು ಇವಾಗಿರುವಂಥ ಪರಿಸ್ಥಿತಿ ಕೂಡ ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ತುಂಬ ಉತ್ತಮವಾದಂಥ ಉದಾಹರಣೆ ಅಂದರೆ ಇವರು ಹೇಳಿದ್ರಲ್ಲ, ಹಿಂದೆ ಅವಿಭಕ್ತ ಕುಟುಂಬಗಳು ಇರ್ತಿತ್ತು ಅಂತ. ಆ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಯಾಗಳನ್ನ ಇಟ್ಕೊಳ್ಳೋದಿರಬಹುದು ಅಥವಾ ನಾನಿಗಳನ್ನ ಇಟ್ಕೊಳ್ಳೋದಿರಬಹುದು ಟ್ರೆಂಡ್ನಲ್ಲಿ ಇರಲೇ ಇರಲಿಲ್ಲ. ಆದರೆ ಇವತ್ತಿಗೆ ಪ್ರತಿ ಮನೆಯಲ್ಲೂ ಕೂಡ ನಾನಿ ಒಬ್ಬರು ಇರಲೇಬೇಕು ಅನ್ನೋ ಹಾಗೆ ಆಗಿದೆ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ದುಡಿಯೋಕ್ಕೆ ಹೊರಗಡೆ ಹೊರಟಾಗ ಮನೆಯಲ್ಲಿ ಮಕ್ಕಳನ್ನು ನಿಗಾ ವಹಿಸೋರು ಯಾರಾದರೂ ಬೇಕು ಅಂತ ಅನ್ನಿಸ್ತಾ ಇದೆ. ಮುಂಚೆ ಆ ಕೆಲಸವನ್ನು ಮನೆಯಲ್ಲೇ ಇದ್ದಂಥ ಚಿಕ್ಕಪ್ಪನೋ ಚಿಕ್ಕಮ್ಮ ಹಾಗೆ ಅತ್ತೆ ಮಾಮಿ ಕಾಕ ಕಾಕು ಅಜ್ಜಿ ತಾತ ಇತ್ಯಾದಿ ಬಂಧುಗಳೇ ನೋಡ್ಕೊಂಡು ಬಿಡ್ತಿದ್ರು. ಆ ಒಂದು ಬಿಸ್ನೆಸ್ ಐಡಿಯಾ ಅಂತ ಯಾರ ತಲೆಗೂ ಇರಲಿಲ್ಲ. ಆದರೆ ಇವತ್ತಿಗೆ ನ್ಯಾನಿಗಳು ಸಿಗ್ತಾರೆ, ಮತ್ತು ನ್ಯಾನಿಗಳನ್ನ ಪ್ರೊವೈಡ್ ಮಾಡುವಂತಹ ಸರ್ವಿಸ್ ಸೆಂಟರ್ಗಳು ಕೂಡ ಸಿಗತ್ತೆ ನಮಗೆ. ಕನ್ಸಲ್ಟೆನ್ಸಿಗಳಿರುತ್ತೆ, ಆ ಕನ್ಸಲ್ಟೆನ್ಸಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡವ್ರನ್ನ ನಿಮ್ಮ ಕಡೆಗೆ ಅವರು ಕಳಿಸಿಕೊಡ್ತಾರೆ. ಮತ್ತು ಇವಾಗ ನೋಡಿ, ಬಾಣಂತನ ಇರಬಹುದು ಅಥವಾ ಏನೋ ಬಸರಿಯಲ್ಲಿ ಬಯಕೆ ಪಟ್ಟಿದ್ದಿರಬಹುದು, ಅದನ್ನೆಲ್ಲ ಕೂಡ ತೀರಿಸೋಕೆ ಒಂದು ಇಡೀ ಕುಟುಂಬದ ಬದಲಾಗಿ ಅವೆಲ್ಲಕ್ಕೂ ಕೂಡ ಸರ್ವಿಸಸ್ ಶುರು ಆಗಿದೆ. ಮನೆಗೆ ಬಂದು ನೀರು ಹಾಕ್ಕೊಡ್ತೀವಿ, ಮನೆಗೆ ಬಂದು ನಿಮ್ಮ ಜೊತೆ ಇದು ಹೆಲ್ಪ್ ಮಾಡ್ತೀವಿ ಆ 3 ತಿಂಗಳು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇವೆಲ್ಲವೂ ಕೂಡ ನಾವು ಆಧುನಿಕ ಜೀವನ ಶೈಲಿಯ ಕಡೆಗೆ ಬರ್ತಾ ಬರ್ತಾ ಬರ್ತಾ ಪ್ರತಿ ಒಂದು ಬಂಧ ಪ್ರತಿ ಒಂದು ಸಂಬಂಧ ಕೂಡ ಒಂದು ಬಗೆಯಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ಅಂದರೆ ನಾವು ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದೀವಿ, ಬದಲಾಗಿ ಒಂದಷ್ಟು ಬಿಸ್ನೆಸ್ಗಳ ಜೊತೆ ಕೊಡು ಕೊಳ್ಳುವಿಕೆಯ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಇಂಥದ್ದೊಂದು ಸರ್ವಿಸ್ ಕೊಡಿ ಅಂತ. ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸದಾ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಮ್ ಬಗ್ಗೆ ಜಗದಾಂಬಿಕಾ ಹಂಸವೇಣಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ನಾವು ಹಣದ ಕೊರತೆಯಿಂದಲೋ ಸುಮ್ಮನೆ ಹೆಚ್ಚು ಬಟ್ಟೆಗಳನ್ನ ಮನೆಯಲ್ಲಿ ತುಂಬಿಕೊಳ್ಳೋದು ಬೇಡ ಅಂತಲೂ ನಮ್ಮ ಮನೆಯಲ್ಲಿ ನಮಗಿಂತ ದೊಡ್ಡವರ ಬಟ್ಟೆಗಳನ್ನ ಹಾಕೊಳ್ತಾ ಇದ್ವಿ, ಅವರು ಸಾಕು ಅಂತ ಅಂದ್ಕೊಂಡಿದ್ದು ನಮಗೆ ಬರ್ತಾ ಇತ್ತು. ಆದರೆ ಇವಾಗ ರಸ್ತೆ ಬದಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಬೇಕಾದ ಹಾಗೆ ಬಟ್ಟೆಗಳು ಸಿಗ್ತಾ ಇವೆ, ಹಾಗಾಗಿ ಹಳೆ ಬಟ್ಟೆಗಳನ್ನ ಬಿಸಾಕೋದು ರೂಢಿಯಾಗ್ಬಿಟ್ಟಿದೆ. ಇದರಿಂದ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಹೇಳ್ತಿದ್ದಾರೆ, ಹೌದು ಮೇಡಮ್, ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಮೈಬಾಗಿ ಕೆಲಸ ಮಾಡೋರೇ ಇಲ್ಲದೆ ದುಡಿಮೆ ಮಾಡಿ ಆನ್ಲೈನ್ ಫುಡ್ ತರಿಸ್ಕೊಂಡು ಇಷ್ಟ ಬಂದ ಹಾಗೆ ಒಂದು ಬಗೆಯ ಶಿಸ್ತಿಲ್ಲದೆ ಜೀವನ ಮಾಡಿಕೊಂಡು ಇವಾಗ ಸಣ್ಣ ಪುಟ್ಟ ವಯಸ್ಸಿಗೆ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಕಾಯಿಲೆನೂ ಕೂಡ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಹಳೆಯದನ್ನ ನೆನೆದು ದುಃಖ ಪಡಬೇಡ, ಹೊಸದನ್ನ ನೆನೆದು ಸುಖ ಪಡು ಅಂತ ಹೇಳಿ ರಿಯಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಯಾವತ್ತೂ ಕೂಡ ಅಷ್ಟೇ, ಬಿಸ್ನೆಸ್ ಐಡಿಯಾ ಅನ್ನೋದು ಇನ್ನೋವೇಷನ್ ಮೇಲೆ ನಿಂತಿರುತ್ತೆ. ಯಾರು ಕೂಡ ಯೋಚನೆ ಮಾಡದೇ ಇರುವಂತಹ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಿದಾಗ ಮತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಸುಖವನ್ನ ಹಾಗೆ ಒಂದು ರೀತಿಯ ಸಂತೋಷವನ್ನ ನೆಮ್ಮದಿಯನ್ನ ಕೊಡುತ್ತೆ ಅಂತ ಆದಾಗ ಆ ಒಂದು ಬಿಸ್ನೆಸ್ ಐಡಿಯಾ ಕ್ಲಿಕ್ ಆಗುತ್ತೆ. ಅಂದ್ರೆ ಎಲ್ಲ ಮನುಷ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದ್ರೆ ಇರುವುದಕ್ಕಿಂತ ಇನ್ನ ಈಸಿಯಾಗಿ ಕೆಲಸಗಳು ಆಗ್ಲಿ ಅಂತ. ಯಾವುದೆಲ್ಲ ವಸ್ತುಗಳು ಅಥವಾ ಸರ್ವಿಸ್ಗಳು ನಮ್ಮ ಇರುವಿಕೆಯನ್ನ ಸುಲಭಗೊಳಿಸುತ್ತೋ ಅವೆಲ್ಲಕ್ಕೂ ಕೂಡ ಖಂಡಿತ ಮಾರುಕಟ್ಟೆ ಇರುತ್ತೆ ಅಂತ ಅನ್ಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ ಯಾರೆಲ್ಲ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ ನ ಮುಗಿಸ್ತಾ ಇರೋದು ನಾಗಶ್ರೀ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದೇ ಚಂದದ ಹಾಡುಗಳ ಜೊತೆ ಜೊತೆಯಾಗಿ.

0: 101.8 ಮೆಗಾಹರ್ಟ್ಸ್ ಎಫ್ ಎಂ ಕಂಪನಾಂಕಗಳು ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸಂಜೆಯ 5:33. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಂಧುಗಳ ಶುಭ ಸಂಜೆ ಹಾಗೂ ರೇವಣ ಸಿದ್ದನ ನಮಸ್ಕಾರಗಳು. ಈಗ ಚಿತ್ರಗೀತೆಗಳು, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸೈನಿಕ ಸ್ಕೂಲ್ ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620120000.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮೊದಲಿಗೆ ಕೇಳಿ ಕರಿಯ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕವಿತಾ ಕೃಷ್ಣಮೂರ್ತಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾಂಕ್ರೀಟ್ ಕಾಡು ಬೆಳೀತಾ ಇದ್ದ ಹಾಗೆ ನಗರಗಳಿಂದ ಗುಬ್ಬಚ್ಚಿಗಳು ಮರೆಯಾಗುತ್ತಿವೆ. ಹಳ್ಳಿಗಳಿಂದ ಪಕ್ಷಿಗಳು ದೂರ ಆಗುವ ಕಾಲ ಇನ್ನು ಸ್ವಲ್ಪ ದೂರ ಮಾತ್ರ. ಅಭಿವೃದ್ಧಿಯ ಬರದಲ್ಲಿ ಗುಬ್ಬಚ್ಚಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾವು ಗುಬ್ಬಚ್ಚಿಯ ದಿನವನ್ನು ಆಚರಿಸುತ್ತೇವೆ. ಮೊಬೈಲ್ ಟವರ್, ರೇಡಿಯೇಷನ್, ಬಹುಮಹಡಿ ಕಟ್ಟಡಗಳಿಂದ ಪ್ರತಿನಿತ್ಯ ಗುಬ್ಬಚ್ಚಿಗಳ ಸಂತತಿ ನಾಶ.

0: ಗುಬ್ಬಚ್ಚಿ ದಿನಕ್ಕೆ ಅರ್ಥ ಬರಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಿ, ಉಳಿದಿರುವ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀಗ ಕೇಳಿ ಪೈಲ್ವಾನ್ ಚಿತ್ರದ ಗೀತೆ ಹಾಡಿದ್ದಾರೆ ನರೇಶ್ ಅಯ್ಯರ್, ಶ್ರುತಿ ಶಶಿಧರನ್, ವಿ ನಾಗೇಂದ್ರ ಪ್ರಸಾದ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

ಮಾಣಿಕ್ಯ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ, ಕೇಳಿ ಬರಲಿರುವ ಧ್ವನಿಗಳು ವಿಜಯಪ್ರಕಾಶ್ ಮತ್ತು ಪ್ರಿಯಾ ಹಿಮೇಶ್ ಅವರದು.

0: 아우도 수함해.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಅಭಯ್ ಚಿತ್ರಕ್ಕಾಗಿ ಸಾಹಿತ್ಯ ಒದಗಿಸಿದ್ದಾರೆ ಜಯಂತ್ ಕೈಕಿಣಿ. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಸುನಿತಾ ಗೋಪರಾಜ್.

ಈಗ ಕೇಳಿಬರಲಿರುವ ಹಾಡು ವಜ್ರಕಾಯ ಚಿತ್ರದ್ದು. ಧನುಷ್ ಹಾಡಿರುವ ಈ ಗೀತೆಗೆ ರಚನೆ ಮೋಹನ್ ಕುಮಾರ್, ಸ್ವರ ಸಂಯೋಜನೆ ಅರ್ಜುನ್ ಜನ್ಯ. ಕೇಳಿ ವಜ್ರಕಾಯ ಚಿತ್ರದ ಗೀತೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
0: ಈಗ ಸಮಯ ಸರಿಯಾಗಿ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆಕಾಶವಾಣಿ ವಿಜಯಪುರ ನಗರದ ಕೃಪಾ ಆರಿ ವರ್ಕ್ಸ್ ಕಸೂತಿ ಶಾಲೆಯನ್ನು ನಡೆಸುತ್ತಿರುವ ಸ್ವ ಉದ್ಯೋಗಿ ಸುವರ್ಣ ಪಿ ಸಿಂದಗಿ ಅವರೊಂದಿಗೆ ಸಂದರ್ಶನ.
6: ಆತ್ಮೀಯ ಕೇಳುಗರೇ, ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಡ್ರಾಯಿಂಗ್ ಮಾಸ್ಟರ್ ಆಗಿ ಮಕ್ಕಳಿಗೆ ಪಾಠ ಮಾಡಿ ಅನುಭವವಿರುವ, ಅನೇಕ ಕರಕುಶಲ ಕಲೆಗಳನ್ನು ಕಲಿತು ಈಗ ಆರಿ ಕಸೂತಿಯಲ್ಲಿ ಹೆಸರು ಮಾಡಿ ಕೃಪಾ ಆರಿ ವರ್ಕ್ಸ್ ಅನ್ನುವ ಕಸೂತಿ ತರಬೇತಿ ಶಾಲೆಯನ್ನು ಮನೆಯಲ್ಲಿಯೇ ಪ್ರಾರಂಭಿಸಿ 700 ಮಹಿಳೆಯರಿಗೆ ಕಸೂತಿಯನ್ನು ಕಲಿಸಿ ತಾವು ಆರ್ಥಿಕ ಸಾಬಲ್ಯ ಸಾಧಿಸುವುದರ ಜೊತೆಗೆ ಅನೇಕ ಮಹಿಳೆಯರಿಗೆ ಹೆಚ್ಚಿನ ಆದಾಯ ಗಳಿಸಲು ಪರೋಕ್ಷವಾಗಿ ಕಾರಣವಾಗಿರುವ ವಿಜಯಪುರದ ಸುವರ್ಣ ಸಿಂದಗಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನು ಮಾತನಾಡಿಸೋಣ. ನಮಸ್ತೆ ಮೇಡಮ್.
7: ನಮಸ್ತೆ.
6: ಸುವರ್ಣ ಅವರೇ, ಈ

0: ಆರಿ ಕಸೂತಿ ಅಂದರೆ ಏನು?
1: ಆರಿ ಕಸೂತಿ ಅಂದರೆ ಹಿಂದಿನ ಕಾಲದಲ್ಲಿ ರಾಜ ರಾಣಿಯರು ತಮ್ಮ ಬಟ್ಟೆಗಳ ಮೇಲೆ ಹಾಕ್ತಿದ್ರು ಇದನ್ನು ಕಸೂತಿಗಳನ್ನ, ಅವಾಗ ಸೂಜಿಯಿಂದ ಹಾಕ್ತಿದ್ರು. ಈಗ ಇದನ್ನ ಸೂಜಿಯಲ್ಲಿ ಹಾಕೋದ್ರಿಂದ ಅದನ್ನ ಆರಿ ವರ್ಕ್ ಅಂತ ಹೆಸರಿಟ್ಟಾರ.
0: ಹೌದಾ? ಈ ಆರಿ ಕಸೂತಿ ಮಾಡೋಕೆ ಏನೇನು ಸಾಮಾನುಗಳು ಬೇಕ್ರಿ?
1: ಇದಕ್ಕೆ ದಾರ, ಸೂಜನ್, ರಿಂಗ, ಬಟ್ಟೆ ಬೇಕಾಕದ್ರಿ, ಮುತ್ತ, ಒಂದು 25 ಐಟಮ್ಸ್ ನಾವು ಬೇಸಿಕ್ ಐಟಮ್ಸ್ ಕೊಡ್ತೀವ್ರಿ, ಅದ್ರ ಮ್ಯಾಗ ನೀವು ಎಲ್ಲ ತರ ಹೇಳ್ಕೊಡ್ತೀವಿ.
0: ಹೌದಾ? ಈಗ ನೀವು ಕ್ಲಾಸ್ಗಳನ್ನ ನಡೆಸ್ತಾ ಇದ್ದೀರಿ, ಸುಮಾರು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಕ್ಲಾಸಲ್ಲಿ?
1: ಈಗ ಮಾರ್ನಿಂಗ್ 35 ಮಂದಿ ಮತ್ತು ಸಾಯಂಕಾಲ 25 ಮಂದಿ ಇದ್ದಾರೆ.
0: ಹೌದಾ? ಎಷ್ಟು ಗಂಟೆ ಕ್ಲಾಸ್ ಹೇಳ್ತೀರಿ?
1: ಇದು ಮಾರ್ನಿಂಗ್ ಬರೋರೆಲ್ಲ ಊರಿಂದ ಬರೋರು ಮಾರ್ನಿಂಗ್ ಬರ್ತಾರೆ 9 ಗಂಟೆಯಿಂದ 2, ಲೋಕಲ್ ಇದ್ದವರು 10 ರಿಂದ 2, ಮತ್ತು 2 ರಿಂದ 5 ಮಟ್ಟ ಕ್ಲಾಸ್ ಇರ್ತದ್ರಿ. ಮತ್ತು ಬೇರೆ ಬ್ಯಾಚ್, 2 ಬ್ಯಾಚ್ ನಡೀತದ್ರಿ ಅಷ್ಟು. ಎಲ್ಲ ಥರ ಮಟೀರಿಯಲ್ ನಾವು ಕೊಡ್ತೇವೆ, ಸೂಜಣ್ಣ, ರಿಂಗ, ಕುಂದನ್ನ, ಮಿರರ್, ಅರಳಿದಾರ, ತುಂಬ ವೆರೈಟಿ ಭಾಳ ಅದಾವ್ರಿ ಅದ್ರದ್ದು. ಒಟ್ಟು 25 ಐಟಮ್ ನಾವು ಏನು ಕಲಿಬೇಕಲ್ಲ, ಬೇಸಿಕ್ ಐಟಮ್ಸ್ ಎಲ್ಲ ನಾವು ಕೊಡ್ತೀವ್ರಿ ಅವ್ರಿಗೆ.
0: ಈ ಆರೋಗ್ಯ ಸುತಿಯಲ್ಲಿ ಅವೆಲ್ಲ ಬೇಕಾಗ್ತಾವ?
1: ಹಾಂ ರೀ.
0: ಸರಿ, ಸುವರ್ಣ ಅವರೇ, ಇದೇ ಕೆಲಸನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತ ಹೇಗೆ?
1: ಹಾಂ, ನಂಗೆ ಮೊದಲಿಂದ ಇಂಟ್ರೆಸ್ಟ್ ಇತ್ತು ರೀ. ನಾ ಫಸ್ಟ್ ಬರೀ ಡ್ರಾಯಿಂಗ್ ತೆಗಿತಿದ್ದೆ, ನಮ್ಮ ತಂದೆಯವರು ನಂದು ಕಲಿಯೋತ್ನ್ಯಾಗ ನೋಡಿ,
0: ಸ್ಕೂಲಲ್ಲಿದ್ದಾಗ
1: ಅವ್ರ ನಮ್ಮ ಫೇರ್ ಬರ್ತಿದ್ದು ನೋಡ್ತಿದ್ರು, ನೋಡಾಟ್ಲೇ ಬರೀ ಡ್ರಾಯಿಂಗ್ಗಳು ತೆಗೆದಿದ್ದೆ ಇರ್ತಿದ್ದು. ನಂದು SSLC ಮುಗಿಸಿ ಇವ್ರಿಗೆ ಇಂಟ್ರೆಸ್ಟ್ ಡ್ರಾಯಿಂಗ್ ಒಳಗೆ ಹೆಚ್ಚಿಗದ, ಅದ್ರ ಸಲಾಗ ನೀವು ಡ್ರಾಯಿಂಗ್ ಇದನ್ನ ಕಲಿಯಕ ಹಚ್ಚಂತೇಳಿ ಇಲ್ಲೇ ಫಸ್ಟ್ ಸಿದ್ದೇಶ್ವರ ಕಲಾ ಮಂದಿರ ಒಳಗೆ ನನಗೆ ಅಡ್ಮಿಷನ್ ಮಾಡಿದ್ರಿ. ಇಲ್ಲಿ 3 ವರ್ಷ ಕೋರ್ಸ್ ಮುಗಿಸ್ಕೊಂಡೆ. ಅದಾಗಿಂದ ಗೋಕಾಕಕ್ಕೆ 3 ವರ್ಷ, ಒಟ್ಟು 6 ವರ್ಷದ ಕೋರ್ಸ್ ಐತ್ರಿ ಇದು.
0: ಹೌದಾ?
1: ಡ್ರಾಯಿಂಗದ್ದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಒಳಗೆ ನಾ ಅಲ್ಲಿ ಪೂರ್ತಿ ಮಾಡಿದ್ದೆ ರೀ ಇದನ್ನು, 6 ವರ್ಷದ ಕೋರ್ಸ್ ಆಗಿತ್ತು.
0: ಹೌದಾ? ಆಮೇಲೆ ನೀವು ಕೆಲಸ ಮಾಡಕ್ಕೆ ಶುರು ಮಾಡಿದ್ರಿ?
1: ಮನೆಯಲ್ಲಿ ಅಂದ್ರೆ ಇದನ್ನ ಮಾಡ್ತಿದ್ದಾರೆ, ಮೊದಲೇಕ್ ಪೇಂಟಿಂಗ್, ಹೂವಿನ ಬುಕ್ಕಿ, ಯಾರು ಮದುವೆ ಆಕಲ್ಲ ಅವ್ರಿಗೆ ಸುರಿಗೆ ಸಾಮಾನ ಅಂತ ಹೇಳಿ ಹಿಂದಕ್ಕೆ ಮಾಡ್ಕೊಡ್ತಿದ್ರು ಅವಾಗ, ಅದೇ ಟೈಪ್ ನಾ ಸುರಿಗೆ ಸಾಮಾನ ಮಾಡ್ಕೊಡ್ತಿದ್ದೆ. ಅದಾಗಿಂದ ಮುಂದೆ ಅರಿ ವರ್ಕ್ ಕ್ಲಾಸ್ ಕಲಿತೆ ರೀ ನಾನು. ಕಲಿತ ಒಂದು 6 ವರ್ಷ ಒಳಗೆ ಇಷ್ಟ ಬೆಳೆದ್ರಿ ನಮ್ದ್ರಿ.
0: ಹೌದಾ?
1: ಹಾ ರೀ.
0: 6-7 ವರ್ಷ ಆಯ್ತು ನೀವು ಮಾಡ್ತಾ?
1: ಹಾ ರೀ, 7 ವರ್ಷ ಆಗ್ಬತ್ರಿ.
0: ಹೌದಲ್ಲ?
1: ನಾ ಆದ್ರೆ 7 ವರ್ಷ ಒಳಗೆ 900 ಜನ ಕಲ್ತಿದ್ದಾರೆ.
0: 900 ಜನ ಕಲ್ತಿದ್ದಾರೆ?
1: ಓಹೋ. ತಮ್ಮ ತಮ್ಮ ಕಾಲ್ ಮ್ಯಾಗ ತಗೊಂಡಿರ್ತಾರೆ, ಕ್ಲಾಸಸ್ ಹೇಳ್ತಾರ್ರಿ, ಬ್ಲೌಸ್ ಹಾಕೊಡ್ತಾರ.
0: ಹೌದಲ್ಲ?
1: ಹಾರಿ,
0: ಎಲ್ಲ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ.
1: ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಒಂದಿಷ್ಟು ಮಂದಿ ಜನ ಎಲ್ಲ ಎಲ್ಲಿ ಕಲಿಬೇಡ, ಇಲ್ಲೇ ಮೇಡಮ್ ಕಡೆ ಕಲಿಯಕ್ ಹೋಗುತ್ತ ಅವರೇ ಕಳಿಸ್ತಾರೆ ನಮ್ಮಲ್ಲಿ ರೀ.
0: ಹೌದಾ?
1: ಹಾ ರೀ.
0: ಈ ಡಿಸೈನ್ಗಳನ್ನ ನೀವೇ ರೆಡಿ ಮಾಡ್ತೀರಾ ಮೇಡಮ್?
1: ಹಾ, ಡಿಸೈನ್ಗಳು ನಾನೇ ರೆಡಿ ಮಾಡ್ತೀನಿ ರೀ. ಅವ್ರು ಯಾವುದೇ ಥರ ತೋರಿಸಲ್ಲ ನಮಗೆ ತಂದು, ಆ ಥರ ಎಲ್ಲ ಥರನೂ ನಾನೇ ಡ್ರಾಯಿಂಗ್ ಮಾಡಿ ಯಾವ್ಯಾವ ರೀತಿ ಬೇಕೋ ಅದನ್ನ ಹಾಕೊಡ್ತೀನಿ ರೀ.
0: ಈ ಸಿಂಪಲ್ ಡಿಸೈನ್ಗಳಿರ್ತವೆ, ಕೆಲವೊಂದು ಹೆವಿ ಡಿಸೈನ್ ಇರ್ತವೆ.
1: ಹಾ, ಎಲ್ಲರೂ ರೆಡಿ ಮಾಡಿ.
0: ಸಿಂಪಲ್ ಡಿಸೈನ್ಗಳಿಗೆ ಎಷ್ಟು ಟೈಮ್ ತಗೋತೀರಿ? ಅದನ್ನ
1: ಸಿಂಪಲ್ಲಾಗಿ ಒಂದು ವಾರ ತಗೋತೀನಿ ರೀ. ನಾ ಕ್ಲಾಸಸ್ ಹೇಳ್ಕೊತಾ ಮಾಡ್ಕೊತಾ ಇದನ್ನ ವರ್ಕ್ ಹಾಕ್ಕೊಡ್ತೀನಿ. ಮತ್ತು ನಾ ಒಂದು ವೇಳೆ ಕ್ಲಾಸಸ್ ಏನಾರ ಸುಟಿ ಇದ್ದು ಇದು ಮಾಡಿದ್ದು ಅಂದ್ರೆ 2 ಅಥವಾ 3 ದಿವಸ ತಗೋತೀನಿ ರೀ ಹಾಕ್ಕೊಡಕ್ಕೆ. ನಾ ಕ್ಲಾಸ್ ಹೇಳಿ ಆದರೆ ಸಿಂಪಲದ್ದು ಒಂದು ವಾರ ತಗೋತೀನಿ ರೀ. ಮತ್ತು ನಮ್ಮಲ್ಲೇ ಕಲ್ತಿದ್ದ ಸ್ಟೂಡೆಂಟ್ಸ್ ಯಾರು ಕೈ ನೀಟ್ ಅದ, ಎಲ್ಲ ಥರ ವರ್ಕ್ ನಮ್ಗೆ ಹೇಳಿ ಟೈಮ್ ಕೊಡ್ಬೇಕು. ಅವ್ರದ್ದು ನೀಟ್ನೆಸ್ ಇತ್ತು, ನಮ್ಮ ಬ್ಲೌಸ್
0: ಎಕ್ಸ್ಪರ್ಟ್ ಇದ್ರು.
1: ಹಾ ರೀ, ಅಂದ್ರೆ ಅಷ್ಟೇ ಅವ್ರ ಕೈ ಕೊಡ್ತೀನಿ, ಇಲ್ಲ ಅಂದ್ರೆ ಯಾರಿಗೆ ಹಂಗೆ ಕೊಡಕ್ ಹೋಗಿಲ್ಲ ರೀ. ನಮ್ಮಲ್ಲಿ ಬಂದು ಅವರು ಕಲಿತ ಅರ್ಧ ಏನ 7.5 ಸಾವಿರ ರೂಪಾಯಿ ಕೊಟ್ಟರೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿರ್ತಾರೆ, ಹೊಳೆ ಹೋಗೋತ್ನಾಗ 15,000 ರೂಪಾಯಿ 20,000 ರೂಪಾಯಿ ಕೊಟ್ಟರೆ ಹೊಳೆ ಒಯ್ತಾರ ರೀ ಅವರು. ಪ್ರತಿಯೊಬ್ಬರಿಗೆ ಅಂದ್ರೆ ನೀವು ಹಾಕಬೇಕು ಕಂಪಲ್ಸರಿ, ತೆರಿಗೆ ಮಾಡಂಗಿಲ್ರಿ. ನಾನು ನನ್ನಲ್ಲಿ ಅಡ್ಮಿಷನ್ ಮಾಡೀನಿ ಅಂದ್ರೆ ನೀವು ಹಾಕಬೇಕು ಅಂತೇನಿಲ್ಲ. ಯಾರು ಇಂಟ್ರೆಸ್ಟ್ ಐತಿ ಮೇಡಮ್ ನಾ ಹಾಕಿನಿ, ನಾನು ನಿಮ್ ಕೈ ಕಲಿಬೇಕಾಗ್ಯದ ಅಂತ ಯಾರು ಹತ್ತಾರ ಅವ್ರಿಗಷ್ಟೇ ನಾ ಹಾಕಾ ಕೊಡ್ತೀನಿ ರೀ. ನಾನು ಆಕ್ಚುಲಿ ಕಲಿಯಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ರಿ, ಅವ್ರು ನಮ್ಗೆ ಹಂಗೆ ಕಲಿಸಿದಾರ್ರಿ. ನಾವು ಬ್ಲೌಸ್ ಕಲಿತೀನಿ ಅಂದ್ರೆ ಬ್ಲೌಸ್, ಇಲ್ಲ ಬೇಸಿಕ್ ಕಲಿತೀನಿ ಅಂದ್ರೆ ಬೇಸಿಕ್ ಅಂತೇಳಿ ನಮಗೆ ನನಗೆ ಯಾವ ರೀತಿ ಕಲಿಸಲ್ಲ ಅದೇ ರೀತಿ ನಾ ಎಲ್ಲ ಸ್ಟೂಡೆಂಟ್ಗೆ ಮಾಡ್ತೀನಿ ರೀ.
0: ನೀವು ಎಷ್ಟು ತಿಂಗಳು ಕಲ್ತಿದ್ದೀರಿ?
1: ನಾ ಇದನ್ನ 1 ವರ್ಷ ಕಲ್ತೀನಿ ರೀ ಮೇಡಮ್. ರೀ,
0: 1 ವರ್ಷ ಕಲ್ತೀನಿ.
1: ನಮ್ಮ ಐಟಮ್ಸ್ ಭಾಳ ಇದ್ದು ರೀ, 21,000 ರೂಪಾಯಿ ಕೊಟ್ಟು ಕಲ್ತೀನಿ. ಫಸ್ಟ್ ಇಲ್ಲೇ ಕಲ್ತಿದ್ದೆ ಬಿಜಾಪುರದಲ್ಲಿ 1,000 ರೂಪಾಯಿ ಕೊಟ್ಟು, ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಕಲ್ತು ಬಂದೀನಿ ರೀ ಮೇಡಮ್. ರೀ,
0: ನೀವು ಎಷ್ಟು ವರ್ಷದ ಹಿಂದೆ ಕಲ್ತೀರಿ?
1: 2016 ಫಸ್ಟ್ ಇಲ್ಲೇ ಬಿಜಾಪುರ ಕಲ್ತಿದ್ರಿ, ಆಶಾಹಳ್ಳಿ ಅಂತ ಫಸ್ಟ್ ಅವರೇ ಕಲ್ಸಿದ್ ನಮ್ಗೆ. ಅವಾಗ ಐಟಮ್ಸ್ ಭಾಳ ಇದ್ದಿದ್ದಿಲ್ಲ, ಸ್ವಲ್ಪ ಒಂದು 15 ಐಟಮ್ ಮಟ್ಟ ಕಲಿಸಿದ್ರು, ಪೂರ್ತಿಯಾಗಿ ಇದಾಗಿದ್ದಿಲ್ಲ. ಹಂಗಾಗಿ ಮತ್ತೆ ನಮ್ಮ ತಮ್ಮನ ಕಡೆ ಬೆಂಗಳೂರಿಗೆ ಹೋದಾಗ ನಮ್ಮ ತಮ್ಮ ಅಲ್ಲಿ ತೋರಿಸಿದ್ರು, ಇದು ಹಿಂಗೆ ಇದೆ ನೋಡು ಅಂತೇಳಿ, ನಾ ಹಂಗಾದ್ರೆ ಇಲ್ಲಿ ಕಲಿತೀನಿ ಅಂತೇಳಿ ಇದು ಮಾಡ್ಲೆ. ನನ್ನ ಮಗಳು 1 ವರ್ಷ ತೆಕ್ಕಿದ್ರು ಅವಾಗ, ನಾ ಹೋಗೋದು ಬರೋದು ನಮ್ಮ ಮನೆಯವ್ರು ಭಾಳ ಪ್ರೋತ್ಸಾಹ ಕೊಟ್ಟರು.

0: ರೇ ಆಯ್ತು ಹೋಗಿ ಕಲಿತ ಬಾ ಅಂಥೇಳಿ.
1: ಸುವರ್ಣ ಅವರೇ, ಮನೇಲಿ ಯಾರ್ಯಾರು ಇರ್ತೀರಿ, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ.
0: ನಮ್ಮ ಮನೆಯಲ್ಲಿ ಅತ್ತಿ ಮಾವ ಮೈದ್ನ ನಯ್ಯಂದೇರು ಎಲ್ಲರೂ ಕೂಡ
1: ಜಾಯಿಂಟ್ ಫ್ಯಾಮಿಲಿ,
0: ಜಾಯಿಂಟ್ ಫ್ಯಾಮಿಲಿ ಅದ ರೀ. ಆದ್ರೆ ನಾವು ಏನೇ ಫಂಕ್ಷನ್ಸ್ ಮಾಡಿದ್ರು ಒಟ್ಟರು ಕೂಡ ಒಂದ ಕಡೆ ತಾಂಬಾದಾಗ ನಮ್ಮೂರು ತಾಂಬ ಅಲ್ಲೇ ಎಲ್ಲರೂ ಕೂಡಿ ಫಂಕ್ಷನ್ ಮಾಡ್ತೇವೆ. ಇಲ್ಲಿ ನಮ್ಮ ಅತ್ತಿ ಮಾವ ನಮ್ಮ ಜೊತೆ ಇಲ್ಲೇ ಇರ್ತಾರೆ ರೀ, ಒಟ್ಟು ಕೂಡಿದ ಫ್ಯಾಮಿಲಿ ರೀ. ನಮ್ಮ
1: ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ?
0: ನಮ್ಮ ಮನೆಯವ್ರು ಮೊದಲಕ್ಕೆ ಬುಕ್ ಸ್ಟಾಲ್ ಐಟಮ್ಸ್ ಕೊಡ್ತಿದ್ರಿ. ನಾನು ಇದು ಉದ್ಯೋಗ ಭಾಳ ಹೆವಿ ಆಗೋದ್ರಿಂದ ರೀ, ಅದಕ್ಕೆ ಹೊರಗಿನವ್ರಿಗೆ ಯಾಕೆ ಇದನ್ನು ಮಾಡೋದು, ನೀವೇ ನಮ್ಮ ಇಬ್ರು ಕೂಡ ನಾವು ಇದು ಮಾಡ್ಕೊಳೋಣ ಅಂತೇಳಿ ಎಲ್ಲ ಹೆಚ್ಚಿಗೆ ನಾ ಬರೇ ಕ್ಲಾಸ್ ಹೇಳೋದಷ್ಟೇ ರೀ, ಡೋಸ್ ಹಾಕಿಕೊಡೋದಷ್ಟೇ, ಹೆಚ್ಚಿಗೆ ಎಲ್ಲ ಓಡಾಡೋದು, ಮಟೀರಿಯಲ್ ತರೋದು, ಕಸ್ಟಮರ್ಗೆಲ್ಲ ಮಟೀರಿಯಲ್ ಪಾರ್ಸಲ್ ಮಾಡೋದು ಎಲ್ಲ ನಮ್ಮ ಮನೆಯವ್ರದ್ದ ಜವಾಬ್ದಾರಿ ರೀ.
1: ಹೌದಲ್ಲ,
0: ಹಾಂ ರೀ,
1: ತುಂಬ ಸಪೋರ್ಟಿವ್ ಆಗಿದ್ದಾರೆ,
0: ಭಾಳ ಸಪೋರ್ಟಿವ್ ರೀ. ಇಷ್ಟೆಲ್ಲ ನಾ ಮುಂದೆ ಬರ್ಬೇಕಾದ್ರೆ ಅವ್ರಿಗೆ ಕಾರಣ
1: ಅಲ್ಲ.
0: ಹಾಂ ರೀ, ಅವರು ನಮ್ಮ ಅತ್ತಿ ಮತ್ತು ಮೇನ್ ಅಂದ್ರೆ ನಮ್ಮ ಅಂಟಿ, ನಮ್ಮ ಮಮ್ಮಿ ತಂಗಿ, ನಮ್ಮ ಅಂಟಿಗಳು ಎಲ್ಲರೂ ಅಕ್ಕ ತಂಗಿರು ಎಲ್ಲರೂ ಭಾಳ ಹೆಲ್ಪ್ ಮಾಡ್ಯಾರ ನನಗೆ.
1: ಸುವರ್ಣ ಅವರೇ, ನೀವು ಕ್ಲಾಸ್ ಕೂಡ ತಗೊಳ್ತೀರಿ, ಈ ಆರಿ ಕಸೂತಿ ಕೂಡ ಮಾಡ್ತೀರಿ, ಮತ್ತು ಮನೆ ಕೆಲಸನೂ ಮಾಡ್ತೀರಿ, ಎಲ್ಲನೂ ಹೆಂಗೆ ನಿಭಾಯಿಸ್ತೀರಿ ನೀವು?
0: ಅದು ಹೇಳ್ಬೇಕಂದ್ರೆ ರೀ, ದೇವ್ರು ಕೊಟ್ಟದ ಗಿಫ್ಟ್ ಅನ್ಬೇಕು ರೀ, ನಮ್ಮ ಹಿರಿಯರು ಮಾಡಿದಂಥ ಆಶೀರ್ವಾದ ನಮ್ಮ ಅಜ್ಜಿ ಅದು. ಹೊರಗಡೆಯಿಂದ ಯಾರಿಗೆ ಏನು ಹಿಂಗೆ ಮತ್ತು ಹೊರಗಡೆ ಮಾಡಿಸೋದು ಇದು ಮಾಡೋದು ಏನು ಅದಕ್ಕೆ ಕೆಲಸಕ್ಕೆ ಹಚ್ಚೋದು ಅವ್ರಿಗೆ ಸೇರ್ತಿದ್ದಿಲ್ಲ. ಅದೇ ರೂಢಿ ಮ್ಯಾಗೆ ನಮಗೆ ಮನೆಯಾಗಾದ್ರು ರೀ, ನಾ ಯಾರಿಗೆ ಬಾಂಡೆ ಆಗಲಿ, ಏನು ಯಾವುದಕ್ಕೂ ಕೆಲಸಕ್ಕೆ ಯಾವುದೂ ಹಚ್ಚಿಲ್ಲ ರೀ, ನಾನೇ ಎಲ್ಲ ಮಾಡ್ಕೋತೀನಿ ರೀ. ಅತ್ತಿನೂ ಭಾಳ ಹೆಲ್ಪ್ ಮಾಡ್ತಾರೆ, ನಮ್ಮನೆಯವರು ಹೆಲ್ಪ್ ಮಾಡ್ತಾರೆ ರೀ, ಹಾಗಾಗಿ ನನಗೆ ಯಾವುದು ಕೆಲಸ ವಜ್ಜೆ ಅನ್ಸಂಗಿಲ್ಲ, ಒಟ್ಟರು ಕೂಡ ಮಾಡ್ಕೋತೀವಿ ರೀ.
1: ಹೌದಲ್ಲ,
0: ಹಾಂ ರೀ.
1: ಮೇಡಮ್, ಇನ್ನು ಫಸ್ಟ್ ಬ್ಯಾಚ್ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ?
0: ಈಗ 35 ಇದ್ದಾರೆ ರೀ,
1: 35
0: ಮಂದಿ ಇದ್ದಾರೆ, ಮಧ್ಯಾಹ್ನ ಬ್ಯಾಚ್ 25 ಮಂದಿ ಇದ್ದಾರೆ.
1: ನಿಮ್ಮ ಹವ್ಯಾಸಗಳೇನು?
0: ನನಗೆ ಹವ್ಯಾಸಗಳಂದ್ರೆ ಹಾಡೋ ಸೇರ್ತದೆ ರೀ, ಮತ್ತು ಇದು ಡ್ರಾಯಿಂಗ್, ಅದ್ರ ರೆಡಿ ಆಗೋದು ಇದ್ರ ಮಾಡೋದು ಅಂದ್ರೆ ಭಾಳ ಇಂಟ್ರೆಸ್ಟ್
1: ಮೊದ್ಲಿಂದ.
0: ಎಲ್ಲೇ ಹೋದ್ರು ನಾನು
1: ಎಲ್ಲ ಹೆಣ್ಮಕ್ಳಿಗೂ ಇದೊಂದು
0: ಭಾಳ ಸೇರ್ತದ್ರಿ, ಮತ್ತೆ ಮನೆ ಕೆಲಸ ಮಾಡೋದು ಭಾಳ ಸೇರ್ತದೆ, ಅಡಿಗೆ ಅಡಿಗೆ ಒಳಗೆ ವೆರೈಟಿ ಭಾಳ ಮಾಡೋದು ಭಾಳ ಸೇರ್ತದ್ರಿ.
1: ಸುವರ್ಣ ಅವರೇ, ನೀವು ಟ್ರೈನಿಂಗ್ ತಗೊಂಡಾದ್ಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀರಾ?
0: ಹಾಂ, ಸರ್ಟಿಫಿಕೇಟ್ ಪ್ರತಿಯೊಬ್ಬರಿಗೆ ಸರ್ಟಿಫಿಕೇಟ್ ಕೊಡ್ತೀವ್ರಿ ಮುಗಿದ್ಮೇಗೆ. ಮತ್ತು ನಮ್ಮಲ್ಲಿ ಕೇಂದ್ರ ಸರ್ಕಾರದವರು ಒಂದು ಯೋಜನೆಯನ್ನು ಹಾಕಿದ್ದಾರೆ ರೀ, ಅವರು 25 ಮಂದಿ ಕ್ಲಾಸಸ್ ನಡೆಸಾಕ್ತಾರೆ ರೀ, ಮತ್ತು ಇದು ಅವ್ರದ್ದು ಸರ್ಟಿಫಿಕೇಟ್ ಕೊಡ್ತೀವಿ, ಗೌರ್ಮೆಂಟದ್ದು ಸರ್ಟಿಫಿಕೇಟ್ ಕೊಡ್ತೇವೆ, ನಮ್ಮದು ಸರ್ಟಿಫಿಕೇಟ್ ಕೊಡ್ತೀವ್ರಿ.
1: ಎರಡು ಸರ್ಟಿಫಿಕೇಟ್ ಕೊಡ್ತೀರಿ?
0: ಹಾಂ ರೀ, ಹಾಂ ರೀ.
1: ಓಕೆ ಮೇಡಮ್, ನೀವು ಬ್ಲೌಸ್ ಕೂಡ ಹೊಲಿತೀರಾ ಅಥವಾ ಬರೀ ಬ್ಲೌಸ್ ಮೇಲೆ ವರ್ಕ್ ಅಷ್ಟೇ ಮಾಡ್ತೀರಾ?
0: ಇಲ್ಲ ರೀ, ಬ್ಲೌಸ್ ವರ್ಕ್ ಅಷ್ಟೇ ಹಾಕಿನ ನಾನು, ಬ್ಲೌಸ್ ಏನು ಹೊಲಿಯಂಗಿಲ್ಲ, ಆದ್ರೆ ನಮ್ಮಲ್ಲಿ ಅದಾರಿ ಹೊಲಿಯೋರು,
1: ಟೇಲರ್ ಇದ್ದಾರೆ,
0: ಟೇಲರ್ ಹೊಲಿಯೋರು ಅದಾರ. ಬೇಕಾದ್ರೆ ನಮ್ಮಲ್ಲಿ ಇದನ್ನು ಮಿಷಿನ್ ಎಂಬ್ರಾಯ್ಡ್ರಿ ಬೇಕಾದ್ರೆ ಮಿಷಿನ್ ಎಂಬ್ರಾಯ್ಡ್ರಿದು ಐತ್ರಿ, ನಮ್ಮ ದೊಡ್ಡಕ್ಕ ಅದನ್ನೇ ಮಾಡ್ತಾರೆ ಮಿಷಿನ್ ಎಂಬ್ರಾಯ್ಡ್ರಿ ಹಾಕಾರೆ, ನಾ ಇದು ಅರಿ ವರ್ಕ್ ಹಾಕಿನ್ರಿ.
1: ಸುವರ್ಣ ಅವರೇ, ನೀವು ಹಾಡೋದು ನನ್ನ ಹವ್ಯಾಸ ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಹಾಡು ಹಾಡ್ತೀರಾ?
0: ಹಾಂ, ಹಾಡ್ತೀನಿ ರೀ,
1: ಹಾಡಿ.

0: ತುಂಬ ಚೆನ್ನಾಗಿ ಕಾಣಿದ್ರಿ ಮೇಡಮ್.
1: ಥ್ಯಾಂಕ್ ಯು.
0: ಇನ್ನು ಕೆಲವು ಗ್ರಾಹಕರು ಬರ್ತಾರೆ ನಿಮ್ಮ ಹತ್ರ, ಎಲ್ಲ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಈ ಸೀರೆಗೆ ಈ ಬ್ಲೌಸು ಈ ವರ್ಕ್ ಮ್ಯಾಚ್ ಆಗುತ್ತೆ ಅಂತ. ನಿಮಗೆ ಗೊತ್ತಾಗ್ತದ ಅವರು ಮ್ಯಾಚ್ ಆಗದೇ ಇರೋದು ಒಂದು ಡಿಸೈನ್ ಹೇಳ್ತಾರೆ ನಿಮಗೆ, ಅವಾಗ ನೀವು ಅವ್ರು ಹೇಳಿದ ಡಿಸೈನ್ ಮಾಡ್ತಿರೋ ಅಥವಾ ಇದು ಮ್ಯಾಚ್ ಆಗಲ್ಲ ಅಂತ ಹೇಳಿಬಿಟ್ಟು?
1: ಇಲ್ಲ, ಸಜೆಷನ್ ಕೊಡ್ತೀನಿ ರೀ ನಾನು, ಇದು ಮ್ಯಾಚ್ ಆಗಂಗಿಲ್ಲರಿ ಇದಕ್ಕೆ, ನೀವು ಈ ಥರ ಹಾಕೊಂಡ್ರಿಂದ್ರಪ್ಪ ಅಂದ್ರೆ ನೀವು ಮ್ಯಾಚ್ ಹಾಕೋದ ಇಲ್ಲ, ನಿಮ್ಗೆ ಇದನ್ನು ಸೆಲೆಕ್ಟ್ ಆಗ್ಲಿಕ್ಕಪ್ಪ ಅಂದ್ರೆ, ನಾ ಹೇಳಿದ್ದು ಸೆಲೆಕ್ಟ್ ಆಗ್ಲಿಕ್ಕಂದ್ರೆ ನೀವು ಸೀರೆ ಒಳಗಿಂದ ಏನು ಬುಟ್ಟ ಬಂದಿರ್ತದಲ್ಲ ಅದೇ ಡಿಸೈನ್ನ ನಾ ಕೈಲೇ ತೆಗೆದು ನಿಮ್ಗೆ ಹಾಕಿ ನಾ ಕೊಡ್ತೀನಿ ಅಂತ ಅದನ್ನು ಸಜೆಷನ್ ಕೊಡ್ತೀನಿ. ಮತ್ತು ಒಂದಿಷ್ಟು ಏನದ ರೀ, ಈಗ ರೇಷ್ಮೆ ಸೀರೆ ಬ್ಲೌಸ್ ಮ್ಯಾಗ್ರಿ ಹಾಕ್ಸಕ್ ತೊಗೊಂಬರ್ತಾರ, ನಾ ಬ್ಯಾಡ ಅಂತ ಹೇಳ್ತೀನಿ, ಯಾಕಂದ್ರೆ ಮುತ್ತ ಇವು ಯಾವ ಗ್ಯಾರಂಟಿ ಇರಂಗಿಲ್ಲ. ಹಂಗಾಗಿ ನೀವು ಸಿಲ್ಕ್ ಒಳಗೆ ಬ್ಲೌಸ್ ಸಿಗ್ತಾವೆ, ಆ ಸಿಲ್ಕ್ ಬಟ್ಟೆ ತೊಗೊಂಬರ್ರಿ, ತೊಗೊಂಬಂದಿದ್ದು ಅದ್ರಾಗ ನಾವು ಹಾಕಿ ಕೊಡ್ತೀವಿ, ಇದನ್ನ ಬೇರೆ ನೀವು ಬ್ಲೌಸ್ ಮತ್ತೊಮ್ಮೆ ನೀವು ಯೂಸ್ ಮಾಡ್ಬೋದು ಅಂತೇಳಿ ಎಲ್ಲ ಸಜೆಷನ್ ಕೊಡ್ತೀವ್ರಿ. ಕಾಸ್ಟ್ಲಿ ಸೀರೆಗಳು ತೊಗೊಂಬಂದಿರ್ತಾರೆ ಅವರು, ಇದ್ರ ಮ್ಯಾಗ ಹಾಕಿ ಕೊಟ್ಟೆ ಅಂದ್ರೆ ಕಲರ್ ಹೋಯ್ತಂದ್ರೆ ಆ ಬ್ಲೌಸ್ ಬಿಡಬೇಕಾಕೈತೆ ಅವ್ರು, ವೇಸ್ಟ್ ಆಗ್ಬಿಡ್ತದೆ, ವೇಸ್ಟ್ ಯಾಕೆ ಮಾಡ್ತೀರಿ, ಅದಕ್ಕೆ ಅದನ್ನ ಬೇರೆ ಬ್ಲೌಸ್ ತೊಗೊಂಬರ್ರಿ, ತೊಗೊಂಬಂದು ಇದನ್ನ ಹಿಂಗೆ ಮಾಡ್ರಿ ಅಂತ ಹೇಳ್ತೀನಿ. ಅವ್ರು ಇಲ್ಲ ಈ ಡಿಸೈನ್ ಡಿಸೈನ್ದ ಸಜೆಷನ್ ಕೊಡ್ತೀನಿ, ಯಾವ್ದೇನು ಕೇಳ್ತಾರಲ್ಲ ಅದಕ್ಕೆ ನಾ ಅವ್ರು ಹೇಳ್ಬಿಡ್ತೀನಿ ರೀ. ಮತ್ತೊಬ್ಬೊಬ್ರು ಅಮೌಂಟ್ ಒಬ್ಬೊಬ್ರು ಹೆಚ್ಚಿಗೆ ರೇಟ್ ಒಳಗೂ ಕೇಳ್ತಿರ್ತಾರ, ಒಬ್ಬೊಬ್ರು ಕಡಿಮೆ ರೇಟ್ರ ಅಂದ್ರೆ ಒಬ್ಬೊಬ್ರಿಗೆ ಆ ರೇಟ್ ಕೊಟ್ಟು ಹಾಕಕ್ಕೆ ಸಾಧ್ಯ ಆಗಿರಂಗಿಲ್ಲ. ಹಂಗಾಗಿ ಅವ್ರಿಗೆ ನಾ ಈ ರೇಟ್ನೊಳಗೆ ನಿಮ್ಗೆ ಹಾಕೊಂಡ್ರಂದ್ರೆ ನೀವು ಹಾಕೊಂಡಂಗೆ ಹಾಕ ಅಂಥೇಳಿ ಅವ್ರಿಗೆ ಎಲ್ಲರಿಗೆ ಸಜೆಷನ್ ಕೊಟ್ಟು ಇದನ್ನು ಮಾಡ್ತೀನಿ ರೀ.
0: ಓಕೆ ಮೇಡಮ್, ಈಗ ಲೇಟೆಸ್ಟ್ ಫ್ಯಾಷನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗ್ತದೆ, ಅದಕ್ಕೆ ನೀವು ಹೆಂಗೆ ಗೊತ್ತು ಮಾಡ್ಕೋತೀರಿ?
1: ನಾವು ಪೂರ್ತಿ ಅದ್ರಾಗೆ ಇರ್ತೀವ್ರಿ. ಈ ಸದ್ಯ ಜನ ಈ ಥರ ಆದರೆ ನಮ್ಗೆ ಮಂದಿ ಎಲ್ಲ ಕೊಡ್ತಾರೆ, ಈಗ ಹಿಂಗೆ ಬೇಕು ಇದೇ ಥರ ಬೇಕು ಹಳೆ ಟೈಪ್ ಬೇಕಂತ ಇದು ಮಾಡಂಗಿಲ್ಲ. ಹಂಗಾಗಿ ನಾವು ವೆರೈಟಿ
0: ವೆರೈಟಿ
1: ಹೊಸ ಫ್ಯಾಷನ್ ಅದೇ ನಾ ರೆಡಿ ಮಾಡ್ತೀನಿ ರೀ. ಹೆಚ್ಚಾನ ಹೆಚ್ಚೆ ಈ ಥರ ಇದ್ರೆ ಒಂದೇ ಥರ ಒಂದೇ ಹಾಕೋತ ಹೋದೇವು ಅಂದ್ರೆ ಇದು ಹಳೆ ಮಾಡೆಲ್ ಅದರಿ, ಇದು ಹೊಸ ಥರ ಇನ್ನೊಂದು ಹೇಳ್ರಿ, ಇನ್ನೊಂದು ತೋರಿಸ್ರಿ ನಮ್ಗೆ ಅಂತ ಹೇಳ್ತಿರ್ತಾರೆ. ನಾವು ಖುದ್ದು ಪ್ಲ್ಯಾನ್ ಹಾಕಿ ಒಮ್ಮೆ ರೆಡಿ ಮಾಡ್ಕೊಂಡು ಇಡ್ತೀನಿ ರೀ. ಅಂದ್ರೆ ಇದು ಇದು ಟ್ರೆಂಡ್ ಅದ್ರಿ ಮೇಡಮ್. ಈಗ ಅರಿ ವರ್ಕ್ ಅನ್ನೋದು ಪ್ರತಿ ಮನೆ ಶಾಂತಿಗಾಗ್ಲಿ ಎಂಗೇಜ್ಮೆಂಟ್ಗಾಗ್ಲಿ ಪ್ರತಿ ಮನೆ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ಅರಿ ವರ್ಕ್ ಅನ್ನೇ ಯೂಸ್ ಮಾಡ್ತಾರ್ರಿ. ಇದಾಗಿ ಭಾಳ ಬೇಡಿಕೆ ಅದರಿ ಇದಕ್ಕೆ.
0: ಹೌದಲ್ಲ?
1: ಹಾ ರೀ, ಭಾಳ ಬೇಡಿಕೆ ಅದರಿ ಇದು. ಪ್ರತಿ ಫಂಕ್ಷನ್ಕೂ ಎಲ್ಲರೂ ಇದನ್ನ ಹಾಕ್ಸಿ ಹಾಕಿಸ್ತಾರ. ಈಗ ಟ್ರೆಂಡ್ ಭಯಂಕರ ಆಗಿದ್ರಿ, ಪ್ರತಿ ಯಾವುದೇ ಇದು ಫಂಕ್ಷನ್ಕ್ ಇರಲಿ ಇದು ಯೂಸ್ ಮಾಡ್ತಾರ್ರಿ.
0: ಮತ್ತೆ ಎಲ್ಲಿದಾದ್ರೂ ನೀವು ಕಲ್ಕೋತೀರೇನು ಹೊಸ ಫ್ಯಾಷನ್?
1: ಇಲ್ರಿ, ನಾ ಹೆಚ್ಚಾನ ಹೆಚ್ಚಂದ್ರೆ ನಾ ಮೊಬೈಲ್ದೊಳಗೆ ಯಾವ ಡಿಸೈನ್ಸ್ ವೆರೈಟಿ ಇದ್ವು ಅಂದ್ರೆ ಅದ್ರಂದೆ ತಕ್ಕೊಂಡೆ ನಾ ರೆಡಿ ಮಾಡ್ಕೋತೀನಿ ರೀ. ನನಗೇನ್ರಿ, ನಾ ಇದನ್ನೊಂದು ಮಾಡಾಕತ್ತೀನಿಪ್ಪ ಅಂದ್ರೆ ನಂದೇ ಒಂದು ನಂದ ಡಿಸೈನ್ ಮತ್ತೊಬ್ಬರ ಕಡೆ ಹೋಗ್ಬೇಕು, ನಂದ ಬ್ರ್ಯಾಂಡ್ ಇರ್ಬೇಕು, ಇದು ಇಲ್ಲಿ ಇದೈತ್ಲ ಇದ ಡಿಸೈನ್ ಬೇಕು ಅಂತೇಳಿ ಜನಕ್ಕೆ ಆಗ್ಬರ್ಬೇಕು, ಹಂಗ ಇದನ್ನ ಮಾಡ್ಕೋತೀನಿ ರೀ.
0: ಮೇಡಮ್, ಈ ಖರ್ಚು ವೆಚ್ಚ ಎಲ್ಲ ಹೆಂಗ್ ನೋಡ್ಕೋತೀರಿ
1: ಅಂದ್ರ ರೀ, ನಂದು ಹೆಂಗಿರ್ತದ್ರಿ ಈ ಸದ್ ಖರ್ಚು ವೆಚ್ಚ ಇದ್ರ ಸೈಡ್ ನಾ ಲಕ್ಷ ಕೊಡಾಕತ್ತೆ ಅಂದ್ರೆ ರೀ, ನಂದು ಉಳ್ಕಿದ್ದ ಇದೇನ ನಂದು ಹೆವಿ ಬರ್ತದ್ರಿ, ಡ್ರಾಯಿಂಗ್ ತೆಗೆದು ಪ್ರತಿಯೊಂದು ನಾನೇ ರೀ, ಮತ್ತು ಮನೆ ಕೆಲಸ ಈ ಕಡೆ ಅತ್ತಿಮ ಒಂದೆಲ್ಲ ನೋಡ್ಕೊಳ್ಳೋದು, ಮತ್ತು ಕ್ಲಾಸಸ್ 35 ಮಂದಿ ಏನು ಇರ್ತದೆ ಅವ್ರದ್ದು ಮುಗಿದಿಂದ ನಂದು ಅಡುಗೆ ಮಾಡಿ ಮತ್ತು ನಂದು ಏನು ವರ್ಕ್ ಇರ್ತದೆ ಅದು ಅಷ್ಟೇ. ನಾ ಇದೇನು ತರೋದು ಬರೋದು ಹಾಕೋದು ಏನು ಇರ್ತದಲ್ರಿ ಅದ ಕಡೆ ಏನು ಲಕ್ಷ್ಯ ಮಾಡಂಗಿಲ್ಲ, ಯಾಕಂದ್ರೆ ಒಂದು ಜವಾಬ್ದಾರಿ ನಂದು ಏನೈತಲ್ಲ ನಂದು ಅಷ್ಟೇ ಪೂರ್ತಿ ನಿಭಾಯಿಸ್ತೀನಿ ರೀ. ಈಗ ಮಟೀರಿಯಲ್ ಕಲಾಸ ಆಯಿತು, ಈಗ ಸ್ಟೂಡೆಂಟಿಗೆ ಏನು ಕೊಡಬೇಕಾಗಿತ್ತು ಏನರ ಮಾಡ್ಬೇಕಾಗಿತ್ತಂದ್ರೆ ಎಲ್ಲ ಜವಾಬ್ದಾರಿ ನಮ್ಮ ಮನೆಯವ್ರಿಗೆ, ಇದು ಇಲ್ಲ ಇದು ಮಾಡಬೇಕು ಇದನ್ನ ಬಿಡಬೇಕು ಅನ್ನೋದು ನಮ್ಮ ಮನೆಯವ್ರದೇ ರೀ. ನಾ ಏನರ ಹೋಗೋದು ಬರೋದು ಆಗಲಿ ಎಲ್ಲ ಏನು ಮನೆ ಅಂದರ ಆಗಲಿ ತರೋದು, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮನೆ ತರೋದು ಸುಖ ನಮ್ಮ ಮನೆಯವ್ರದೇ ಜವಾಬ್ದಾರಿ ಎಲ್ಲನೂ ರೀ. ನಾ ಬರೇ ಕ್ಲಾಸ್ ನಂದು ಎಲ್ಲ ಮುಗಿಸ್ಕೊಂಡು ಕೂತೆ ಅಂದ್ರೆ ರೀ, ಕಲೆ ಟೈಮ್ದಾಗ ಡ್ರಾಯಿಂಗ್ ತೆಗೆಯೋದು, ಆ ಬ್ಲೌಸ್ ಹಾಕೋದು, ಕ್ಲಾಸ್ ಹೇಳೋದು, ಮತ್ತು ಮನೆದ ಅಡಿಗೆ, ಮತ್ತು ಏನೋ ಬಣ್ಣ ನಾನೇ ಮಾಡ್ಕೋತೀನಿ ರೀ.
0: ಓಕೆ, ಸುವರ್ಣ ಅವರೇ, ಇನ್ನು ಮತ್ತೇನು ಯೋಜನೆಗಳದಾವೆ ನಿಮ್ಮ?
1: ನಮ್ದು ಇನ್ನೊಂದು ಆರ್ಟಿಫಿಷಿಯಲ್ ಬೊನ್ಸಾಯಿ ಅದು ಕಲ್ತೀನಿ ರೀ ನಾನು, ಅದನ್ನು ಒಂದು ಮಾಡಬೇಕು ಅನ್ನೋ ಆಸೆ ಭಾಳ ಅದ ನಮ್ಗೆ ರೀ. ಇದು ಪೂರ್ತಿ ಒಂದು ಸೆಟ್ ಆಗಿಂದನೇ ರೀ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ರೀ. ಆರ್ಟಿಫಿಷಿಯಲ್ ಬೊನ್ಸಾಯಿ ಅಂದರೆ ಚಿಕ್ಕ ಗಿಡಗಳು ಬರ್ತಾವೆ ರೀ ಅವು, ಈ ಸದ್ದ ಲೀವ್ಸ್ ಹೆಂಗಿರ್ತಾವಲ್ರಿ ಹಂಗೆ ಅವು ಎಲೆಯು ಪ್ಲಾಸ್ಟಿಕ್ದು ಇರ್ತಾವ, ಅವು ಹಣ್ಣದೆಲ್ಲ ಸಿಗ್ತಾವ, ಏನು ಬೇರೆಗಳೇನಿರ್ತಾವಲ್ಲ ಅವನ್ನೆಲ್ಲ ನಾವು ರೆಡಿ ಮಾಡ್ತೀವ್ರಿ, ಬೇರೆಗಳೇನಿರ್ತಾವಲ್ಲ ಅವನ್ನಾವ ರೆಡಿ ಮಾಡ್ತೀವ್ರಿ ಮನೆಯಲ್ಲಿ ರೀ. ರೂಟ್ಸ್ ಅದನ್ನೆಲ್ಲ ರೆಡಿ ಮಾಡಿ ಅದೊಂದು ಪಾಟ್ ರೆಡಿ ಮಾಡಿ ಆ ಪಾಟ್ ಒಳಗೆ ಹೆಂಗೆ ಹಾಕೋದು ಎಲ್ಲ ಥರ ನಾ ಹೇಳ್ಕೊಡ್ತೀನಿ. ಅದ್ರದ್ದು ಒಂದು ಕೋರ್ಸ್ ಆಗಿದ್ರಿ ನಂದ್ರಿ, ಬೆಂಗಳೂರಲ್ಲೇ ಮುಗಿದಿದ್ದಾರೆ, ಅದನ್ನು ಮಾಡ್ಬೇಕಂತ ಮಾಡಿದೇವ್ರಿ. ಮತ್ತು ಇದು ಆರ್ಟಿಫಿಷಿಯಲ್ ಚೆಂಡು ಹೂವು ಈ ವೆರೈಟಿ ಭಾಳ ಅದಾವ್ರಿ, ಒಟ್ಟು 35-45 ಐಟಮ್ಸ್ ಅದಾವ್ರಿ. ಜ್ಯುವೆಲ್ರಿ ರೆಡಿ ಮಾಡ್ತಿದ್ದೆ ರೀ, ಬ್ಯಾಂಗಲ್ಸ್ ಮಾಡ್ತಿದ್ದೆ, ಈಗ ಅವೆಲ್ಲ ಬಿಟ್ಟು ಈಗ

0: ಇದಿಷ್ಟೇ ಆರಿ ವರ್ಕ್ ಸ್ಟಾರ್ಟ್ ಮಾಡೀನಿ ಇನ್ನು ಮುಂದೆ ಒಂದು ಇದನ್ನ ಕ್ಲಾಸಸ್ ಆದರೂ ಬೇರೆ ಮಾಡ್ಬೇಕಂತಂದು ವಿಚಾರ ಇಟ್ಟೇವ್ರಿ.
1: ಮೇಡಮ್, ನಿಮ್ ಗ್ರಾಹಕರು ಖುಷಿಯಾಗಿದ್ದಾರ ನಿಮ್ ಕೆಲಸಕ್ಕೆ?
0: ತುಂಬಾ ರೀ, ತುಂಬಾ ಖುಷಿಯಾಗಿದ್ದಾರ್ರಿ. ಕ್ಲಾಸಿಗೆ ಬಂದ್ರು ಒಂದರಿ, ನಮ್ಮ ಮನೆಗೆ ಹೋಗ್ಬೇಕು ಅನ್ನೋದು ಒಟ್ಟ ವಿಚಾರ ಇಲ್ರಿ ಮೇಡಮ್ ರೀ. ನಿಮ್ಮ ಮನೆಗೆ ಕಳ್ಸ ಬೇಡ್ರಿ ಅಂತಾರ. ನಾವು ಇಲ್ಲಿ ನಮ್ಮ ಮನ್ಯಾಗ ಕೂತ್ ಹಾಕಿದ್ರೆ ನಮ್ಗೆ ವರ್ಕ್ ಆಗಂಗಿಲ್ಲ, ನಮ್ಗೆ ಇಲ್ಲೇ ವರ್ಕ್ ಆಗ್ತದ ಅಂತಾರ್ರಿ. ಮತ್ತೆ ಎಷ್ಟೋ ಮಂದಿ ಇಲ್ಲಿ ನಮ್ಮ ಕಡೆ ಹಾಕಿಸ್ಕೊಂಡು ಹೋದವರು ವಾಪಸ್ ನಮ್ಮ ಕಡೆ ಬಂದು ಹಾಕಿಸ್ಕೊಂಡು ಹೋಗ್ಯಾರ. ಎಲ್ಲರೂ ಭಾಳ ಖುಷಿ ಇದಾರ್ರಿ. ಈಗ ಎಲ್ಲೇ ನಮಗೆ ಖುಷಿ ಅನಿಸ್ತದ ರೀ, ನಮ್ಮ ಕ್ಲಾಸ್ದಾಗ ಯಾರು ಬಂದು ಅಂತಿರ್ತಾರಲ್ಲ, ನೀವು ಎಲ್ಲಿ ಕಲಿಬೇಡ್ರಿ, ಕೃಪಾ ಅರಿ ವರ್ಕ್ ಒಳಗೆ ಕಲಿಯರಿ ಅಂತ ನಮ್ಗೆ ಹೇಳ್ತಾರಲ್ರಿ ಮೇಡಮ್ ರೀ. ಕಲಿ ಅಂದ್ರೆ ಅದಕ್ಕೆ ನಾವು ಇಲ್ಲಿ ಬಂದೇವ ತಾರಲ್ಲ, ಭಾಳ ಖುಷಿ ಅನಿಸ್ತದ್ರಿ ಅದು. ಹಾಂ, ನಮ್ಮ ಮನ್ಯಾಗೆ ಇರ್ತೇವಕ್ರಿ, ನನಗೆ ಅಷ್ಟು ಹೊರಗಿಂದೇನು ಇದು ಗೊತ್ತಿಲ್ಲ. ಜನ ಹಿಂಗೆಲ್ಲ ಹಿಂಗೆ ಹೊರಗೆ ಮಾತಾಡ್ತಾರೆ, ಇದನ್ನ ಮಾಡ್ತಾರೆ, ಮಾತಾಡಿದ್ದೆಲ್ಲ ಅವ್ರು ಹುಡುಗಿಯರು ಬಂದು ಹೇಳ್ತಾರಲ್ಲ, ಭಾಳ ಖುಷಿ ಅನಿಸ್ತದ್ರಿ. ಇಷ್ಟೆಲ್ಲ ಪ್ರಜೆ ಇದು ಆಗ್ಯದಲ್ಲ ಅಂತ ಹೇಳ್ರಿ.
1: ಓಕೆ, ತುಂಬ ಸಂತೋಷ. ಮೇಡಮ್, ನೀವು ಎಷ್ಟೋ ಜನರಿಗೆ ಉದ್ಯೋಗ ಒದಗಿಸಿಕೊಟ್ಟಿದ್ದೀರಿ, ಇದು ನಿಮ್ಗೆ ಹೆಂಗೆ ಅನಿಸ್ತದ?
0: ಭಾಳ ಖುಷಿ ಅನಿಸ್ತದ್ರಿ, ಅದು ಹೇಳಕ್ಕೆ ವರ್ಡ್ ಇಲ್ಲ. ನನ್ನ ಕೈಯಾಗ ಕಲ್ತು ಮಂದಿ ಇಷ್ಟೆಲ್ಲ ಮುಂದೆ ಬರಾಕತ್ತಾರಲ್ಲ ಅನ್ನೋ ಭಾಳ ಖುಷಿ ಆಗ್ತದ್ರಿ. ಅದು ಕೊರೋನಾ ಟೈಮ್ದಾಗ ಹುಬ್ಬಳ್ಳಿಯಲ್ಲಿ ಇಲ್ಲೇ ಮಲಕ್ ಬಿಜಾಪುರದಾಗ ಇದ್ದು ಬಂದು ಕಲ್ತಿದ್ರು ಒಬ್ಬರು, ಅವ್ರು ಹೊಳ್ಳಿ ಹುಬ್ಬಳ್ಳಿಗೆ ಹೋಗಿದ್ರು. ಅವ್ರು ಹೋದಾಗ ಕೊರೋನಾ ಟೈಮ್ದಾಗ ಮತ್ತೊಮ್ಮೆ ಫೋನ್ ಹಚ್ಚಿದ್ರು ಅವರು. ಹಚ್ಚಿ, ಮೇಡಮ್ ರೀ, ನೀವು ಕಲಿಸ್ಕೊಟ್ಟಿದ್ದು ವಿದ್ಯೆ ನಮಗೆ ಭಾಳ ಹೆಲ್ಪ್ ಆಗ್ಯದ್ರಿ ಅಂತಂದರು. ಯಾಕಮ್ಮ ಹೆಂಗೆ ಅಂತ ನಾ ಕೇಳಿದೆ. ಇಲ್ಲ ರೀ, ನಮಗೆ ಉದ್ಯೋಗ ಏನೂ ಇರಲಾರ್ದಾಗ ಇಲ್ಲಿ ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ಬಂದು ಪ್ರತಿಯೊಬ್ಬರು ನಮ್ಮಲ್ಲಿ ವರ್ಕ್ ಹಾಕ್ಕೊಂಡು ಹೋಗ್ಯಾರ, ಇದ್ರ ಮ್ಯಾಗ ನಮ್ಮ ಮನೆ ನಡೆದದ್ರಿ ಅಂತೇಳಿ ಹೇಳಿದ್ರಿ. ಮತ್ತು ನಮ್ಮಲ್ಲೇ ಮನೆ ಅಂತ ಒಬ್ರು ಇದಾರೆ ರೀ, ಅವರು ಬ್ಲೌಸ್ ಹೊಲಿತಾರೆ ರೀ, ಅವರು ಮನೆಯವರಿಲ್ಲ. ಅವ್ರ ಮಗಳಿಗೆ ನಮ್ಮ ಕಡೆ ಕ್ಲಾಸಿಗೆ ಹಚ್ಚಿದ್ರು, ಆಕೆ ಸೆಕೆಂಡ್ ಇಯರ್ ಇದ್ರು ಆ ಟೈಮ್ದಾಗ. ಆ ಹುಡುಗಿ ಅಂದ್ಕೊಳ್ಳೋಣ, ಹಿಂಗೆ ರೀ, ನಮ್ಮಲ್ಲಿ ಹುಡುಗಿ ನಿಮ್ಮಲ್ಲಿ ಬಂದು ಕಲಿತೀನಿ ಅಂತ ನಮ್ಮ ಹುಡುಗಿ ಅಂತಂದರು. ಆಯ್ತು, ಕಳಿಸ್ಕೊಡ್ರಿ ಅಂತ ಹೇಳಿದೆ. ಅಂದ್ಕೊಳ್ಳೋಣ, ನಮ್ಮಲ್ಲಿ ಕಲಿತರು ವರ್ಕ್ ಭಾಳ ನೀಟ್ ಇತ್ತು ರೀ ವರ್ಕ್ಗೆ. ಅಂದ್ಕೊಳ್ಳೋಣ, ಆಕೆ ಈಗ ಕಲಿತು ಏನು ಮಾಡಿದ್ರು ರೀ, ಈಗ ಅವ್ರಿಗೆಲ್ಲ ಬ್ಲೌಸ್ ಆರ್ಡ್ರ್ ಬರ್ತಾವಲ್ಲ ಅವರೆಲ್ಲ ಇದು ಬಂದು ಆಕೆ ಅವ್ರ ತಾಯಿಗೆ ಮೊದಲೇಕೆ ಒಂದು ಅರ್ಧ ತಲೆ ಬಂಗಾರ ಕೊಡಿಸಿದಾಳ್ರಿ. ಆಮೇಲೆ ತನಗೆ ಫೋನ್ ತೊಗೊಂಡಾಳ, ಮತ್ತು ತನ್ನ ಸ್ಕೂಲದ್ದು ಏನೇ ಫೀ ಬೇಕಲ್ಲ ಒಟ್ಟು ತಂದು ತಾನು ತಗೊಂಡಾಳ. ಎಲ್ಲಾರು ಬಂದ್ ಬಂದ್ ಹೇಳ್ತಾರ ನಮಗ್ ರೀ, ಒಬ್ರದ್ದು ಹೇಳಕ್ ಆಗಂಗಿಲ್ಲ.
1: ಬಹಳ ಖುಷಿ ಅನ್ಸತ್ತೆ,
0: ಬಹಳ ಖುಷಿ ಅನಿಸ್ತದ್ರಿ.
1: ಓಕೆ, ಸುವರ್ಣ ಅವರೇ, ಕೊನೆಯದಾಗಿ ನೀವು ನಮ್ಮ ಹೆಣ್ಮಕ್ಳಿಗೆ ಏನ್ ಹೇಳಕ್ ಬಯಸ್ತೀರಿ?
0: ಈಗ ಅಂದ್ರ ರೀ, ಎಷ್ಟೋ ಜನಗೆ ಉದ್ಯೋಗಗಳಿಲ್ಲ, ನಾ ಎಲ್ಲ ಕಲ್ತಿರ್ತಾರ್ರಿ. ಈ ಸದ್ ನಮ್ಮಲ್ಲಿ ಬರ್ತಾರೆ, ಇಂಜಿನಿಯರಿಂಗ್ ಕಲ್ತಾರ್ರಿ, ಡಾಕ್ಟರ್ದ ಮುಗ್ದದ, ನರ್ಸ್ ಅದಾರ, ಅಂಥವ್ರು ಎಲ್ಲರೂ ಬರ್ತಾರೆ. ಈ ಸದ್ ನಾವು ಒಂದೇ ಇದ ಒಂದೇ ಫಿಕ್ಸ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಒಳಗೆ ಬೇಕು.
1: ಕೆಲವರಿಗೆ ಓದಿದ್ರು ಕೂಡ ಅವ್ರಿಗೆ ನೌಕರಿ ಕೆಲಸ ಮಾಡೋ ಅವಕಾಶ ಸಿಗೋದಿಲ್ಲ.
0: ಅಂತವ್ರು ಎದಿ ಹೊಡ್ಕೊಳಕಿತ್ತಾರಿ, ಇಂಥ ಸೈಡ್ ಬಿಸ್ನೆಸ್ ಯಾವ್ರು ಇರ್ತಾವಲ್ಲ ಅದನ್ನ ಮಾಡೋದು ಬಹಳ ಅನುಕೂಲ ರೀ.
1: ಮನೇಲಿ ಇದ್ಕೊಂಡು ಆರಾಮಾಗಿ ಮಾಡಬಹುದು ಈ ಕೆಲಸನ.
0: ಮನೆಯಾಗ ಇದ್ಕೊಂಡು ಆರಾಮಾಗಿ ಮಾಡ್ಬೋದು. ಇದು ಕಸೂತಿ ಏನೈತೆ ಆರಿ ವರ್ಕ್, ಇದರಿಂದ ಬಹಳ ಫಾಯ್ದಾ ಐತೆ, ಪ್ರತಿಯೊಬ್ಬರಿಗೆ ಫಾಯ್ದಾ ಇದ್ದಾರೆ. ಇದನ್ನ ನಾ ಕಲ್ತೀನಿ ಅನ್ನೋದು ನನ್ನಲ್ಲಿ ಕ್ಲಾಸಿಗೆ ಇದ್ರ ಸಲಾಗಿ ನಾ ಹೇಳಕತ್ತಿಲ್ಲ. ಎಷ್ಟು ಜನಕ್ಕೆ ಇದು ಎಲ್ಲದಕ್ಕೆ ಹಿಡ್ದಿದ್ರಿ. ಈ ಸದ ನಮ್ಮದೇ ಒಂದೊಂದು ಒಮ್ಮೆ ವಯಸ್ಸಾರ ಗಟ್ಟಲೆ ಹೋಗ್ತದ, ಇದು ಬರ್ತದ, ಯಾವಾಗ ಹೆಂಗೆ ಕೈ ಹಿಡ್ತದೆ ಹೇಳಕ್ ಬರಂಗಿಲ್ಲ. ಅಮೌಂಟ್ ಅದ್ರಿ ಭಾಳ ಚಲೋ ಅದರಿ, ಇದು ಅರಿವರ್ ಕ್ಲಾಸ್ ಕಲ್ತವ್ರದ್ರಿ.
1: ಹೌದಲ್ಲ?
0: ಹಾಂ ರೀ, ಭಾಳ ಅಂದ್ರೆ ಭಾಳ ಚಲೋ ಅದ. ನಾನು ಆ್ಯಕ್ಚುಲಿ ನಮ್ಮ ಮನೆಯಾಗ ನಾ ಎಲ್ಲಿ ಹೋಗಂಗಿಲ್ಲ ಅಂತ ನಮ್ಮ ಮನ್ಯಾಗ ಕೂತ ಉದ್ಯೋಗ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಅದೇ ಟೈಪ್ ನಮ್ಮ ಮನ್ಯಾಗ ಕೂತ ಉದ್ಯೋಗ. ಈಗ ನಾ ಏನ ಹೆಂಗೆ ಸ್ಟ್ಯಾಂಡ್ ಆಗ್ಬೇಕಲ್ಲ, ಪೂರ್ತಿ ಸ್ಟ್ಯಾಂಡ್ ಆರಿ ವರ್ಕ್ದಿಂದ ನಾ ಆಗೀನ್ರಿ. ನಾ ಈ ನಾ ಹೇಳಿದೆಲ್ಲ, ನಮ್ಮನೆಯವ್ರು ಬೇರೆ ಕಡೆ ಉದ್ಯೋಗ ಮಾಡಿದ್ರು ಅದು ಬೇಡ, ನಾವು ಇಬ್ರು ಕೂಡ ಮಾಡ್ಕೊಂಡು ಹೋಗೋಣ ಅಂತೇಳಿ.
1: ಇದರಲ್ಲೇ ಲಾಭ ಜಾಸ್ತಿ,
0: ಲಾಭ ಜಾಸ್ತಿ. ಹಾಂ ರೀ, ಪ್ರತಿಯೊಬ್ರು ಈಗ ಯಾವುದೇ ರೀ ಕಲೆ ರೀ, ನಾವು ಶ್ರದ್ಧೆಯಿಂದ ಮಾಡಿದೇವತ್ತೀವಿ ರೀ, ಆ ಕಲೆ ನಮಗೆ
1: ಕೈ ಬಿಡೋದಿಲ್ಲ,
0: ಕೈ ಬಿಡಂಗಿಲ್ಲ.
1: ಕರೆಕ್ಟ್.
0: ಹಾಂ ರೀ, ಯಾವುದೇ ಉದ್ಯೋಗ ಇರಲಿ, ಸಣ್ಣದ ಇರಲಿ, ದೊಡ್ಡದೇ ಇರಲಿ, ಯಾವುದೇ ಇರಲಿ,
1: ನಿಷ್ಠೆಯಿಂದ
0: ಮಾಡ್ಬೇಕು. ಹಾಂ ರೀ, ಶ್ರದ್ಧೆ ಇರ್ಬೇಕು ಅದ್ರ ಮ್ಯಾಗ. ಆ ಶ್ರದ್ಧೆ ಇತ್ತಪ್ಪ ಅಂದ್ರ ರೀ, ನಮ್ಮ ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತದ್ರಿ.
1: ಸಕ್ಸಸ್ ಡೆಫಿನೆಟ್,
0: ಡೆಫಿನೆಟ್.
1: ಓಕೆ, ತುಂಬಾ ಸಂತೋಷ ಮೇಡಮ್. ಸುವರ್ಣ ಅವರೇ, ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಸ್ವಲ್ಪ ಟೈಮ್ ತಗೊಂಡು ನಮ್ಮ ಸ್ಟುಡಿಯೋದವರೆಗೆ ಬಂದು ನಿಮ್ಮ ಕಸೂತಿ ಕಲೆಯ ಬಗ್ಗೆ, ನಿಮ್ಮ ಆರಿ ಕಸೂತಿಯ ಬಗ್ಗೆ, ನೀವು ನಡೆದು ಬಂದ ಹಾದಿಯ ಬಗ್ಗೆ, ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ, ನೀವು ಮಹಿಳೆಯರಿಗೆ ಉದ್ಯೋಗ ಒದಗಿಸಿ ಕೊಟ್ಟಿದ್ದರ ಬಗ್ಗೆ ಎಲ್ಲನೂ ಸವಿವರವಾಗಿ ಮಾಹಿತಿನ ಕೊಟ್ರಿ. ನಿಮ್ಮ ಎಲ್ಲ ಕನಸು ನನಸಾಗಲಿ ಅಂತ ಹಾರೈಸ್ತಾ ನಿಮಗೆ ತುಂಬ ತುಂಬ ಧನ್ಯವಾದಗಳು ಮೇಡಮ್. ನಮಸ್ತೆ.
0: ನಮಸ್ತೆ ಮೇಡಮ್.
2: ಇದುವರೆಗೆ ವಿಜಯಪುರ ನಗರದ ಕೃಪಾ ಆರಿ ವರ್ಕ್ಸ್ ಕಸೂತಿ ಶಾಲೆಯನ್ನು ನಡೆಸುತ್ತಿರುವ ಸ್ವ ಉದ್ಯೋಗಿ ಸುವರ್ಣ ಪಿ ಸಿಂಧಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶೈಲಾ ಎರ್ನಾಳ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ

0: ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಕೇಳೋಣ ಭಾವಗೀತೆಗಳನ್ನು. ಮೊದಲಿಗೆ ಸುಲೋಚನಾ ಹಾಡಿರುವ ಒಂದು ಭಾವಗೀತೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6 ಗಂಟೆಗಳು. ಕಾರ್ಯಕ್ರಮ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಈ ನಂತರ ಅಂದರೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ. 6:51 ಎಂದಿನಂತೆ ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಸಾವಯವ ಕೃಷಿ, ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವ

0: ಬಾಗೇವಾಡಿ ತಾಲೂಕಿನ ಎರ್ನಾಳ್ ಗ್ರಾಮದ ಯುವ ರೈತರಾದ ದಯಾನಂದ್ ನಾಗರಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಎನ್ ಸಾಳಂಕೆ. 7:45 ಚಿತ್ರಗೀತೆಗಳು, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಉತ್ತರಣಿಕೆ, 9:30 ಮನಿ ಟಾಕ್, 10:00 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ, 10:30 ವಿಶೇಷ ಕಾರ್ಯಕ್ರಮ NSD. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ಮೊದಲಿಗೆ 6:00 ನಾಳಿನ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. 6:30 ಚಿಂತನ FS ಕಲ್ಪನಾ ಮಠ್ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 8:30 ಹಾಗೂ 9:30 ಚಿತ್ರಗೀತೆಗಳು. 9:00 ಚಜ್ಜಿರೊಟ್ಟಿ ಚೌಳಿಕಾಯಿ, ನಂತರ ನೈತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ನಾಳಿನ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುಧಾಟಿಯ ಭಾಷಣ, ಅಕ್ಕಭಾವನ ಹೊಸ ದೀಪಾವಳಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಇದರಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ನಾಳಿನ ವಿಷಯ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್. 1:10 ವಾರ್ತೆಗಳು. 1:20 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. 2:40 ಮತ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತವೆ. ಇನ್ನು ನಿಲಯದ ಸಂಜೆ ಪ್ರಸಾರ ಕಾರ್ಯದಲ್ಲಿ ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 5:55 ಉದ್ಯೋಗ ವಾರ್ತೆ. 6:00 ನಾಳೆ ಸಂಜೆ ಹಾಗೂ ನಾಡಿದ್ದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕೈ, ನಂತರ ನೀತಿಕತೆ, 6:30 ರಸವಾರ್ತೆಗಳು, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಕೋ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಔಷಧಿ ಸುಗಂಧ ದ್ರವ್ಯ ಬೆಳೆಗಳು ಪ್ಲಾಂಟೇಷನ್ ಹಾಗೂ ಸಾಂಬಾರ್ ಬೆಳೆಗಳ ವಿಭಾಗದ ಸಹಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ನಾರಾಯಣಪುರ ಅವರಿಂದ ಮಾಹಿತಿ ಇದೆ. ಇನ್ನು ನಾಳೆ ಸಂಜೆ 7:45 ಚಿತ್ರಗೀತೆಗಳು, 8:00 ಸವಿ ನೆನಪು, 8:30 ಪುಷ್ಪಹಾರ್, 9:15 ಸ್ಪಾಟ್ ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು. ಈಗ ಸಮಯ 6:05. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕಡಿಮೆ ಇಲ್ಲ, ನೀ ಹೆಚ್ಚಿಗೆ ಅಂತ ಹೇಳಕತ್ತಿ ನನಗ.
1: ಮತ್ತೆ ನೀವ್ ಹೇಳ್ರಿ, ನೀವ್ ಎಲ್ಲೆಲ್ಲಿ ಹೋಗಿದ್ರಿ, ಯಾರ್ಯಾರ ಬರ್ತ್ಡೇ ಮಾಡಿದ್ರಿ?
0: ಎಲ್ಲಿ ಹೋಗಿಲ್ಲ, ಬರೀ ಇಲ್ಲೇ ಸ್ಟೋರಿ ಇಟ್ಟ ಕೂತಿರೋ ನಾವು.
2: ಏ ನೋಡು ಶಾಂತಕ್ಕಂದು ಹೊಟ್ಟಿ ಮನಗಣ ತುಂಬ್ಯದ. ನೀನು ಅಟ್ಟಕೊಂಡು ಬರ್ತಡೆ ಮಾಡ್ಯಾಳಂದ್ರೆ ಏನು ಹೊಡೆದಿರ್ಬೇಕು ಊಟ?
1: ಮನೆಗೆ ಏನ ಜ್ಯೂಸ್, ಕುರ್ಕುರೆ, ಕೇಕ್ ಎಲ್ಲ ಕೊಟ್ಟಾರ, ಎಲ್ಲ ತಗೊಂಡ್ ಬಂದಿ ನಮ್ಮ ಮನೆಗೆ.
0: ಅಲ್ವಾ ಅನ್ನಂಗೆ ಎಷ್ಟು ಮಂದಿ ಬರ್ತಡೆ ಹೋಯ್ದು ನೀನು?
1: ಏನಿಲ್ಲಪ್ಪ, ಒಂದು ಏನಿಲ್ಲ ಅಂದ್ರೂ 7-8 ಮಂದಿ ಅಂದ್ರ ಮ್ಯಾಗ ಒಂದು ಕೇಕ್ ಕಟ್ ಮಾಡೋದು ತಿನ್ನೋದು ಎಷ್ಟರ ತಿಂತಿ ಹೇಳಿ ನೋಡೋಣ.
0: ಹೋಗುದಿಲ್ಲ ಕೇಕ್
1: ಮತ್ತೆ
0: 7-8 ಮಂದಿ ಕೇಕ್ ಕಟ್ ಮಾಡ ನೋಡು ನಿನ್ ಮಲೇಶ.
1: ಈಗ ಫ್ರಿಜ್ ನಾಗ ಇಟ್ಟಿ
3: ನನಗೆಲ್ಲ ಪ್ರಿಯಾಗೆ ಸಿಕ್ಕವ
0: ಅಂದ್ರ ಅಕ್ಕ ಹೇಳ್ತೀನಿ ಕೇಳು, ಒಬ್ರಿಗೆ ಹೋದ್ರೆ ಒಬ್ರು ಸಿಟ್ಟ. ಈಗ ನಾ ಹೋದ್ನ್ಯಾ ಸುರೇಶ್ನ ಬರ್ತಡೆ ಕೊಂತೀವ್ಕೋ, ಹೋದ್ಮ್ಯಾಗ ಅವ ಕರಿತಾನ ಹೊಕ್ಕಿನ, ಹೋದ್ಮ್ಯಾಗ ಅವನು ನಾ ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ದು ಫೋಟೋ ಇಟ್ಬಿಡ್ತಾನ, ಹುಡುಕಿದ್ರಿ ಏನ್ ಮಾಡ್ಬಿಡ್ತಾನ, ಸಿಟ್ ಆಗ್ಬಿಡ್ತಾನ. ಇಲ್ಲಿ ಮಲ್ಲೇ ಸಿಟ್ ಆಗುದನ
1: ಯಾವಾಗ್ಲೂ ಹಂಗ ಆಗ್ತಾನ ಬಿಡು.
0: ಹಂಗಾಗೇನ ಹೋಗೇ ಇಲ್ಲ,
1: ಹೋಗಿ ಅದಕ್ಕೆ ಹೋಗಿಲ್ಲ ನಿನ್ನ.
0: ಹೌದು ಅದಕ್ಕೆ ಹೋಗಿಲ್ಲ,
1: ಯಾವಾಗಲೂ ತಲೆ ಕೆಡಿಸ್ಕೊತಾ. ನೀ ಏನು ತಲೆ ಕೆಡಿಸ್ಕೋಬೇಡ, ನನಗೆ ಒಂದು ತಲೆಯಾಗ ಒಂದು ಹುಳ ಬಿದ್ದೈತೆ ನೋಡಿ.
2: ಏನಂತಪ್ಪ,
1: ನಿಮ್ಮ 3 ಮಂದಿಗೆ ಬರ್ತಡೆ ಮಾಡೋರೊಳಗೆ ಇದೀರಿ ಅಲ್ಲ, ಎಲ್ಲಾರ್ದು ಒಂದೇ ಇದ್ರೊಳಗೆ ಹ್ಯಾಂಗಿದು ಬರ್ತಡೆ ಅನ್ನೋದು ತಿಳಿಯೋಲಾಗೈತೆ. ಒಂದೇ ತಾರೀಕು ಒಟ್ಟು ನಂದೈತಿ ನಂದೈತಿ ಅಂತಾರ,
3: ಅದಕ್ಕೆ ಯಾಕಕ್ಕೈತಿ ಗೊತ್ತೈತೆ ಅನಕ. ಮೊದಲ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಜನ್ಮ ದಿನಾಂಕಗಳನ್ನ ಬರೆದಿಡ್ತಿದ್ದಿಲ್ಲ.
1: ಹ್ಮ್ ಹೌದು ಬಿಡು, ಅವಾಗ ಯಾವ ಶಾಲಿ ಕಲ್ತಾವ ನಮ್ಮ ಅವ್ವ ನಿಮ್ಮ ಅವ್ವ ಮುತ್ಯಾಗಳು ಎಲ್ಲ.
3: ಅದಕ್ಕೆ ಶಾಲೆಗೆ ಹೋಗ್ತೀರ, ಶಾಲೆಗೆ ಹೋಗಿ ನಮ್ಮ ಮಕ್ಕಳದ ಹೆಸರು ಚೋರಿ ಸರ ತನನ ಅವ್ರ ಜನ್ಮದ ದಿನಾಂಕವನ್ನು ಕೇಳ್ತಿದ್ರು ಅವರು ಶಾಲೆ ಸರ್ ಅಡ್ಮಿಷನ್ ಮಾಡ್ಕೊಳ್ಳೋರು. ಅವಾಗ ಇವರು ನಮ್ಗೆ ಗೊತ್ತಿಲ್ಲ ತನನ ಅವತ್ತು ಯಾವ ಡೇಟ್ ಇರತ್ತಲ್ಲ ಆ ಡೇಟ್ ಹಚ್ಕೊಂಡ್ಬಿಡ್ತಿದ್ರು. ಅಂದರೆ ಶಾಲೆ ಪ್ರಾರಂಭೋತ್ಸವ ಅಂದ್ರೆ 1ನೇ ತಾರೀಕು 2ನೇ ತಾರೀಕು ಇರತ್ತಲ್ಲ, ಹೆಚ್ಚು ಕಮ್ಮಿ 1, 2, 4, 5, 3 ಹಿಂಗಿರ್ತಿದ್ದು ನೋಡೋಣ.
2: ಅದು ಕಲ್ತದ್ದು ಮಾಸ್ತರ್ ಒಬ್ಬನೇ ಕಲ್ತಿರ್ತದ, ಇವ್ರ ತಂದೆ ತಾಯಿ ಅನಕ್ಷರಸ್ಥರು. ಇವ್ರಿಗೇನು ಗೊತ್ತಿರ್ತದೆ, ಬರೀ ಹುಣ್ಣಿಮೆ ಗೊತ್ತು, ಅಮಾಸೆ ಗೊತ್ತು. ಹಿಂಗಾಗಿ ಬರೀ ಅಮಾಸೆ ಹುಣ್ಣಿಮೆ ಹಿಂಗೆ ಹೇಳಕತ್ತಾನ ಮಾಸ್ತರ್ ಗೆದ್ದು. ಇದು ಯಾಕೋ ಸರಿ ಅನಿಸೋದು, ತಾರೀಕು ತೆಗೀನು ಅಂತ ನಾವೇನು ಮಾಡಿಬಿಡ್ತಿದ್ದ, ಶಾಲೆ ಪ್ರಾರಂಭ ದಿನಾಂಕನ ಹಚ್ಚಿಬಿಡ್ತಿದ್ದ.
3: ಈಗ ನನಗೆ ಗೊತ್ತಾಯ್ತು ನೋಡ, ನಮ್ಮ ಅವ್ವ ಹೇಳ್ತಿಳು ಕಲ್ಲೇಶ ಯುಗಾದ್ಯಾಗ ಹುಟ್ಟ್ಯಾನತ್ತ, ನಾ ದೀಪಾವಳಿಯಾಗ ಹುಟ್ಟಿನತ್ತ.
1: ಅಯ್ಯೋ ನಮ್ಮವ್ವ ನಮ್ಮ ಹೇಳ್ತಿದ್ರು, ನಾ ಬಾದ್ಮಿ ಅಮಾಸಿಗೆ ಹುಟ್ಟಿನತ್ತ, ಚಟ್ಟಿ ಅಮಾಸಿಗೆ ನಮ್ಮ ತಂಗಿ ಹುಟ್ಟ್ಯಾತ, ಅವತ್ರ ಅಮಾಸಿಗೆ ನಮ್ಮ ಮಾಡಿ ಹುಟ್ಟ್ಯಾನತ್ತ. ಬರೀ ಅಮಾಸಿನೇ ಅವು
0: ಇಲ್ಲ, ಅವಾಗ ಲೆಕ್ಕ ಅಮಾಸಿಗೆ ಹಿಡ್ತಿದ್ರು ಅಪ್ಪ ಅವ ಎಲ್ಲ, ಈ ಅಮಾಸಿ ಹುಟ್ಟಿದ ಈ ಅಮಾಸಿ ಹುಟ್ಟಿದ ಅಂತೇಳಿ. ಈಗ ನೋಡ, ಇವಂಗ ನನಗೆ 6 ತಿಂಗಳು ಪರಕೈತಿ, ಇಬ್ರು ಒಂದ ಸಲ ಅಡ್ಮಿಷನ್ ಮಾಡ್ಯಾನ.
1: ಇದಕ್ಕೆ ಯಾರು ತಪ್ಪು ತಿಪ್ಪ?
0: ತಪ್ಪ ಅಂತಲ್ಲ, ಬಟ್ ಹೇಳಿದ್ನಲ್ಲ ಸುರೇಶನ ಅನಕ್ಷರಸ್ಥರು ಇದ್ರು, ಯಾವ್ದಾರ ಒಂದು ಹತ್ತಿರಿ ಮಾಸ್ತರ್ ಅಂದ್ರೆ ಮಾಸ್ತರ್ ಅವಾಗೇನು ತಿಳಿತದ ಅವತ್ತೆ ಅವ್ರು ಹೋಗಿರಿ ಡೇಟ್
2: ಹಚ್ಚಬಿಡ್ತದೆ.
1: ಈಗ ತಾರೀಕು ದಿವಸ ಹುಟ್ಟಿದ್ದು ಅದು ಇದು 108 ಎರಡು ಲಿಸ್ಟ್ ಇರ್ತಾವ
0: ಟೈಮ್ ಸೆಕೆಂಡ್ಸ್ ಎಲ್ಲ ನಿಲ್ಸೈತಿರ್ತಾವ ನೋಡಿ. ಇಲ್ಲ
1: ಅದ್ರ ಮ್ಯಾಗೆ ಎಲ್ಲ ತೆಗಿತಾರಂತ, ನಮ್ದು ಏನು ತೆಗ್ದಿಲ್ಲ, ನಮ್ಗೇನು ಕಮ್ ಆಗೈತೆ ಹೇಳಿ ಎಲ್ಲಾರು. ಈ ನಮ್ಗೆ ಏನಾಗಿ ದಟ್ಪುಟ್ಟದೇವಿ ಇಲ್ಲ,
3: ಹಂಗಲ್ಲ ಈಗಿನ ಎಲ್ಲಾ ದಾಖಲಾತಿಗಳು ಬೇಕಾಕವಲ್ಲ. ಅದಕ್ಕೆ ಮಗುವಿನ ಜನನ ಆಯ್ತಂದ್ರ ಅದ್ರ ಜನ್ಮ ದಾಖಲಾತಿನ ಪ್ರಾರಂಭ ಆಗತ್ತೆ ಅಲ್ಲಿಂದ. ಅಲ್ಲಿಂದ ಜನ್ಮ ದಾಖಲಾತಿ ತಗೊಂಡ ಅಂಗನವಾಡಿಗೆ, ಅಲ್ಲಿಂದ LKG UKG ಅಂತ ಬರ್ತಾವ, ಅಲ್ಲಿ ಶಾಲೆ ಅಡ್ಮಿಷನ್ಕ ಇವೆಲ್ಲನೂ ಬೇಕು ನೋಡು.
1: ಅಲ್ಲ ನಾವೆಲ್ಲ ಅವಾಗ ಶಾಲಿಗೆ ಸಣ್ಣ ಶಾಲಿ ದೊಡ್ಡ ಶಾಲಿ ಒಮ್ಮೆ ಒಂದನೇತಿಕೆ ಹೋಗಿ.
3: ಸುರೇಶನ ಏನ ಆಧಾರ್ ಕಾರ್ಡ್ ಅನ್ನತ ನೋಡು, ಆಧಾರ್ ಕಾರ್ಡಿಗೆ ಬೇಕಪ್ಪ ಅಣ್ಣ. ಹೌದೌದು,
2: ಅದು ಆಧಾರ್ ಕಾರ್ಡಿಗೆ ಬೇಕು ಎಲ್ಲ, ಯಾಕಂದ್ರೆ ದಾಖಲಾತಿ ಈಗ ಆಧಾರ್ ಕಾರ್ಡ್ ಮೇಲೆ ಮಾಡಿಬಿಟ್ರೆ. ಈಗ ಮೊದಲು ದವಾಖಾನೆಗೆ ಇವೆಲ್ಲ ಹೆರಿಗೆ ಆತಾವ, ಈಗ ಮೊದಲೆಲ್ಲ ಹಂಗ ಆಗ್ತಿದ್ದಿಲ್ಲ. ಮನೆಗೆ ಹೆರಿಗೆ ಅಂದ್ರೆ ಏನು, ಮನೆಗೆ ಮಾಡ್ತಿದ್ರು ಅವಾಗ, ಸೂಲ್ಗಿತ್ತಿರ ಇರ್ತಿದ್ದು ಅವರೇ ಮಾಡ್ತಿದ್ರು. ಈಗ ಹಂಗಿಲ್ಲ, ಈಗೆಲ್ಲ ಶಿಕ್ಷಣದ ಮಹತ್ವ ಗೊತ್ತಾಗಿದೆ. ಈಗೆಲ್ಲ ಸರ್ಕಾರಿ ದವಾಖಾನೆಗಳಿಗೆ ಅಲ್ಲೇ ಮಾಡ್ತಾರ, ಸರ್ಕಾರಿ ದವಾಖಾನೆಯವರೇ ಕಳಿಸ್ತಾರ.
0: ಈಗ ಆಧಾರ್ ಅಂದ್ರೆ ಜೀವನಕ್ಕೊಂದು ಆಧಾರ್ ಇದ್ದಂಗೆ ನೋಡ್ಕರ.
1: ಹೌದು,
2: ಮುನ್ಸಿಪಾಲ್ಟಿ ದಾಖಲಾತಿ ತಗೊಂಡ ಮೇಲೆ ನೀವು ಅದ್ರ ಮೇಲೆ ಆಧಾರ್ ಕಾರ್ಡ್ಗಳೆಲ್ಲ ರೆಡಿ ಆಗ್ತವೆ.
0: ಈಗ ಆಧಾರ್ ಕಾರ್ಡ್ ತೆಗ್ಸಕ್ ಜನನ ಪ್ರಮಾಣ ಪತ್ರ
2: ಮುಖ್ಯ ಐತಿ ನೋಡಿದ್ರಲ್ಲ.
1: ಮತ್ತೆ ಸುರೇಶ್ ಹೇಳ್ದಂಗ ಅವಾಗ ಏನು ಇರ್ತಿದ್ದಿಲ್ಲ, ಯಾವ ದವಾಖಾನಿ ಯುವಾಖಾನಿ ಅಂತ ಹೇಳಿ. ಏನಾರ ಈಗ ಹುಡುಗ ವಯಸ್ಸಾಗೇವಿಲ್ಲ ಅಂತ ಹೇಳಿ ಕೇಳಾಕ ಏನ ಆಗಿಲ್ರಿ, ಹಚ್ಕೋಬೇಡ ಅಂತಂದ್ರ ಈ ಕಾರ್ಡ್ ಕಿವಿ ಒಯ್ದು ಕಾರ್ಡ್ ಹಚ್ತೀರಿ, ಈ ಕಾರ್ಡ್ ಕಿವಿ ಒಯ್ದು ಕಾರ್ಡ್ ಹಚ್ತೀರಿ. ಆ ಕಿವಿ ಹತ್ತ ಅಂದ್ರೆ ಮುಗಿದು ಹೋತು, ಅವನಿಗೆ ವಯಸ್ಸಾಗಿ.
3: ನಮ್ಮ ಮಕ್ಳು ನೋಡ ನಿನ್ನಿ ಬರ್ತಡೆ ಇದ್ರೊಳಗೆ ಕಿವಿ ಕಿವಿ ಏನಂತಾಳೆ, ಕಿವಿ ಅಲ್ವಾ ಅದಕ್ಕೆ ಕೈ ಹಚ್ಚಬೇಕಿತ್ತು.
1: ಕರೇನೆ, ಅದೇ ಅದೇ ಏನಂತಾರೆ ಕಿವಿಗೆ ಕೈ ಹಚ್ಚೋದು, ಅಲ್ಲೇ ಹೇಳಾಕತ್ತಿ ನಾನು ನಿನಗೆ ಹಂಗೆ ನಡೀತಿತ್ತು.
3: ಕಲೇಶ ನೋಡಿದಿಲ್ಲ ಸರ್ ಏನ್ ಮಾಡ್ತಿದ್ರ ಅವಾಗ, ಹಲ್ ಬಿದ್ದವನ ತಮ್ಮ ಅಂತ ಕೇಳ್ತಿದ್ರ ಅವಾಗ. ಆಮೇಲೆ ಕೈ ಹಚ್ಚೋ ಕಿವಿ ಕೈ ಹಚ್ಚೋ ಅನ್ನೋದು ಕಿವಿ ಅರ್ಧ ನಿನಗೆ 6 ವಯಸ್ಸಾಗ ಅನ್ನೋರ ಅಡ್ಮಿಷನ್
2: ಮಾಡ್ಕೋತಿದ್ರೆ ಕಿವಿ ತಲೆ ಮೇಲೆ ಒಯ್ದು ಎಡಕಿನ ಕಿವಿ ಹಿಡಿಬೇಕು
0: ಅಲ್ಲಣ್ಣ. ಬರ್ಲಿಕ್ಕಂದ್ರೆ ಮುಂದಿನ ವರ್ಷ ಮಾಡ,
2: ಮುಂದಿನ ವರ್ಷ
0: ಮುಂದರ್ಸ್ ಹಚ್ಚಿನಿ ಅಂತನವ್ರು.
2: ವಯಸ್ಸಾಗಿಲ್ಲ ಹೋಗಿ ಕಳಿಸ್ಬಿಡ್ತು.
0: ಈಗೆಲ್ಲ ಈಗೆಲ್ಲ ಎಲ್ಲೈತಿ
3: ನೋಡು ಕಲೇಶ, ನನಕ್ಕಿಂತ 6 ತಿಂಗಳು ಸಣ್ಣವಿಲ್ಲ ಅವ ಸ್ವಲ್ಪ ಎತ್ತರ ಅದಾನ, ಕೈ ಆಗ ಹತ್ತಿ ಬಿಡ್ತಿತ್ತು ಅವಂಗ. ಅವ್ನ್ ಇಲ್ಲಿ ನಾನೇ ದೊಡ್ಡವಂದ್ರೆ ಇಲ್ಲ ಏ ನೀನೇ ಸಣ್ಣವದಿ ಅಂತಿದ್ರು ಸರ್
1: ನನಗೆ.
0: ಅಲ್ಲ ಈಗೆಲ್ಲ ಅವೆಲ್ಲ ಇಲ್ಲಿ ನೋಡಿ, ಈಗ ಹುಟ್ಟುತ್ತಲೇ ಕಾನ್ವೆಂಟ್ ಸ್ಕೂಲ್ ಎರಡೂವರೆ ವರ್ಷಕ್ಕೆ 3 ವರ್ಷಕ್ಕೆ ಚಲೋ ಹಾಕಾವ. ಅಲ್ಲ
2: ಏನ್ ಹೇಳ್ತಿರ್ತಾರೆ
1: ಅದು ಏನಪ್ಪ ಕಂಡಾಪಟ್ಟಿ ರೊಕ್ಕ, ಇವ್

0: ಸರ್ ಹೋತಿರ್ತಾವ 30-40 ಸಾವಿರ ಇರುತ್ತೆ, ನಾವು ಅಲ್ಲಿ ಇವಾಗ ಗಲ್ ಗಲ್ ಗಲ್ ಬಡ್ಕೊಂಡಿನ.
1: ಮತ್ತೇನ್ ಮಾಡ್ತಿ ನಾವು ಕನ್ನಡ ಶಾಲೆಗ?
0: ಒನ್ನೆತಕ್ಕೆ ಹೋಗಿವಿ ನಾವು,
1: ಒನ್ನೆತಕ್ಕೆ ಫ್ರೀ
2: ಅಂಗನವಾಡಿ.
1: ಅಂಗನವಾಡಿ ಭಾಳ ಏನು ಹೋಲಿಲ್ಲ, ಒನ್ನೆತಕ್ಕೆ ಹಚ್ಬಿಟ್ರೆ ನಮ್ಗೆ
0: ಮತ್ತೆ ಹೋಗಂಗಿಲ್ಲ. ಒಲ್ಲಿ ಅಂದ್ರೆ ಅಳ್ಳಿಟ್ಟು ಕೊಡ್ತೀನಿ ಬಾ, ನಾನು ಅಂತ ಮಂದ ಓಡ್ ಹೋಗ್ತಿದ್ನಿ.
3: ಅದೇ ನಮ್ ಕೇಕ್
0: ಆಗಿತ್ತವಾಗ, ಅದೇ ಕೇಕ್ ನೋಡು. ಅದ್ ತಿಂತಿಂದ ಏನು ಒಂದ್ ಜಡ್ ಅದಾವ ಜಪತ್ರ ಅದಾವ ಹೇಳ. ಸುರೇಶ್ ಅಂತ ಎರಡೆರಡು ಉಂಡಿ ಇಟ್ಕೋತಿದ್ದ ಚಿಂತಾಗ.
3: ಅದಕ್ಕೆ ನೋಡುವ, ನಮ್ ಇಬ್ಬರು ಎತ್ತಿ ಹೋಗ್ಯಾಂಗದೀನಿ ಏನಾದ್ರೂ.
0: ಇದು ಇಂತಾಗ ಮಾತ್ರ ಏನ್ ಕಮ್ಮಿ ನೋಡಿ ನಿನ್ ಮಾತ್ರ.
3: ಅಕ್ಕ ಬಾ ಸಿಟಿಗೆ ಇರ್ತಾಳ, ಇನ್ನೊಂದ್ ಸಣ್ಣ ಹುಟ್ಟಪ್ಪ ಹೇಳಿ ಹೋಗ್ಬಿಡುಣತ.
0: ಅದು ಹೋಗ್ಬಿಡು, ನಾಳೆ ಯಾರ್ದೈತಿ ಅದು ಹೇಳ್ರಿ ಮಂದ್ ಹೋಗುಣಂತ.
1: ಇನ್ ನಾಳೆ ಯಾರ್ದೈತಿ ಮತ್ತೆ ಸ್ಟೋರಿ ಇಟ್ಟ
2: ಗೊತ್ತಾಗುತ್ತೆ.
1: ಅದು ನೋಡೋ ನಾಳೆ ಯಾರ್ದೈತಿ ಗೊತ್ತಿಲ್ಲ. ಈಗ 7 ಕೇಕ್ ತಿಂದಿ, ಇನ್ನೊಂದ್ ಕೇಕ್ ತಂದು ನಾವ್ ಹೆಂಗಾದ್ರೂ ನಿನ್ನೆ ಕೇಕ್ ಕಟ್ ಮಾಡ್ಬೇಕಾಗಿತ್ತು. ಬಟ್ ಸೆಟ್ಕೊಂಡ ಅಕ್ಕ ಮಾಡ್ಲಾರ್ಕ ಏನಿಲ್ಲ, ಕೇಕ್ ತಂದು ಒಂದ್ ಕೇಕ್ ಕಟ್ ಮಾಡ್ಬಿಡು. ಹಂಗೂ ಸುರೇಶ್ ಹೋದನ.
3: ಏ ನೀವ್ ಇಬ್ರು ತಗೊಂಬಂದ್ರು, ನಾ ಶುಭಾಶಯ ಹೇಳಿ ಹೋಗ್ಬಿಡ್ತೀನ.
1: ತಗೊಂಬರ್ತೀನಿ ಏನು ಮಲೇಶ, ಕೇಕ್ ತಗೊಂಬರ್ತೀನಿ. ಇದ ಕುಂದ್ರ ಪಟ್ನ
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸುನುಗಾರ್ ಹಾಗೂ ಸಿದ್ರಾಯನ್ ಸಾಳುಂಕೆ.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
6: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
7: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
8: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
9: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಕಾಶವಾಣಿ ಅವಲೋಕನ ವಿಷಯ ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶ

ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000 ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವು ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ. ವಿಸ್ತರಿಸಬಹುದಾದ ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು 3 ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾಮ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವೂ ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ, ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ಧಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಪ್ರಾರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026ರ ಜನವರಿ 1ರಲ್ಲೇ ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡ 24ರಷ್ಟು ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಈಗ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ಶುಭಂ ಸುರೇಶ್ ರಾಠೋಡ್ ಎಂಬ 20 ವರ್ಷದ ಮಹಿಳೆಯು ತೆಲ್ಗಿ ಕೋಲಾರ ತಾಲೂಕಿನಿಂದ ಕಾಣೆಯಾಗಿದ್ದು, ಎತ್ತರ 5 ಫೋಟು 4 ಇಂಚು, ಗುಂಡುಮುಖ, ಗೋಧಿ ಮೈ ಬಣ್ಣ, ಸದೃಢರಿರುತ್ತಾಳೆ, ಕನ್ನಡ ಮಾತನಾಡುತ್ತಾಳೆ. ಕಾಣೆಯಾದಾಗ ಆರೆಂಜ್ ಬಣ್ಣದ ಪ್ಯಾಂಟ್ ಹಾಗೂ ಟಾಪ್ ಧರಿಸಿದ್ದು ಇರುತ್ತದೆ. ಈ ಚೇರಾಪಟ್ಟಿಯುಳ್ಳ ಮಹಿಳೆಯ ಕುರಿತು ಏನಾದರೂ ಸುಳಿವು ಸಿಕ್ಕಲ್ಲಿ ಕೂಡಗಿ ಪೊಲೀಸ್ ಠಾಣೆ ಅಥವಾ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದ್ರಿ. ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತಿರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ನಲ್ಲಿ
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
4: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
3: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
5: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
3: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
6: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
3: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ

0: ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10-12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ತಾವಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60% ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರೀ ಮಳೆಯಾಗಿದೆ.

ತಗ್ಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4 ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಎಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30 ಜುಲೈ 29 ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4 ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಎಲ್ಲೆಡೆ ನೀರಿಗೆ ಕೊರತೆ. ಜಲಮೂಲಗಳು ಬತ್ತುತ್ತಿವೆ. ಬಾವಿ, ಕೊಳವೆ ಬಾವಿ, ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆ.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಎರ್ನಾಳ್ ಗ್ರಾಮದ ಯುವ ರೈತರಾದ ದಯಾನಂದ್ ನಾಗರಾಳ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆನಂದ್ ನಾಗಪ್ಪ ಜೋಗಿ ಮತ್ತು ತಂಡದವರಿಂದ ಕಿನ್ನರ ಜೋಗಿ ಪದಗಳು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
5: ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
5: ಆದ್ರೆ ಇದನ್ನು ಹೇಗೆ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
11: ಈಗ ಕೇಳಿ ಆನಂದ್ ನಾಗಪ್ಪ ಜೋಗಿ ಮತ್ತು ತಂಡದವರಿಂದ ಕಿನ್ನರ ಜೋಗಿ ಪದಗಳು.
12: ತಂದೆ ಬಾರೋ ಮಾರುತಿ, ಎಲ್ಲೆಲ್ಲೂ ನೋಡಿದರು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಭಾಗ್ಯವಾಡಿ ತಾಲೂಕಿನ ಯರನಾಳ ಗ್ರಾಮದ ಯುವ ರೈತರಾದ ದಯಾನಂದ್ ನಾಗರಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರಿ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ಇವರು ಸಿರಿಧಾನ್ಯಗಳನ್ನು ಬೆಳೆದು ಇವುಗಳನ್ನು ಮೌಲ್ಯವರ್ಧನೆ ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ಇವರು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯರ್ನಾಳ ಗ್ರಾಮದ ಯುವ ರೈತರು ದಯಾನಂದ್ ನಾಗರಾಳ್ ಅಂತೇಳಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಸಿರಿಧಾನ್ಯಗಳ ಕುರಿತು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ದಯಾನಂದ್ ನಾಗರಾಳ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಿಮಗೂ ಕೂಡ ನಮಸ್ಕಾರಗಳು, ಹಾಗೆ ಕೇಳುವವರಿಗೂ ಕೂಡ ತುಂಬ ಹೃದಯದ ನಮಸ್ಕಾರ ಅಂತ ತಿಳಿಸುತ್ತೇನೆ.
1: ದಯಾನಂದ್ ಅವರೇ, ತಮ್ಮ ಪರಿಚಯ ಮಾಡಿಕೊಡ್ರಿ.
2: ಹಾಂ ಸರ್, ನನ್ನ ಹೆಸರು ದಯಾನಂದ್ ಗುರಪ್ಪ ನಾಗರಾಳ್ ಸರ್. ಮೂಲತಃ ಬಿಜಾಪುರ ಜಿಲ್ಲೆ ಬಸವನ ಬಾಗಡೆ ತಾಲೂಕಿನ ಯರ್ನಾಳ್ ಗ್ರಾಮದ ಸರ್. ಸೊ ನಮ್ದು ವಿದ್ಯಾಭ್ಯಾಸ ಸರ್ಕಾರಲ್ಲೇ ಮುಗಿದಿದೆ. ಪ್ರಾಥಮಿಕ ಮತ್ತು ಹೈಸ್ಕೂಲ್ PUC ಧಾರವಾಡದಲ್ಲಿ ಮುಗಿದು, ಡಿಗ್ರಿ BE ಕೆಮಿಕಲ್ ಇಂಜಿನಿಯರಿಂಗ್ ನಾನು ಬೆಳಗಾವಿಯಲ್ಲಿ ಮುಗಿಸಿದ್ದೀನಿ ಸರ್.
1: ಅದೇ ತಾವು ಇಂಜಿನಿಯರಿಂಗ್ ಪದವೀಧರರಾಗಿ ಆ ಕೆಲಸವನ್ನು ಬಿಟ್ಟು ಈ ಕೃಷಿ ಕಡೆ ಯಾಕೆ ಬಂದ್ರಿ?
2: ಅಂದ್ರೆ ಸರ್, ನನಗೆ ಜಾಬ್ ಮಾಡೋ ಟೈಮ್ನಲ್ಲಿ ಸೊ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ ಸರ್. ಸೊ ಸೊನ್ನೆಯಲ್ಲಿ ಬಿದ್ದಾಗ ಪೆಟ್ಟದು. ಸೊ ಅದು ಜಾಬ್ ಮಾಡೋ ಟೈಮ್ನಲ್ಲಿ ಪೇನ್ ಆಗುತ್ತೆ. ಸೊ ಮನೆಯಲ್ಲಿ ಹೇಳಿದ್ದಿರಲ್ಲ. ಸೊ ಅದರಿಂದ ಎಲ್ಲ ಕಡೆ ತೋರಿಸಿದೆ, ಆಯುರ್ವೇದಿಕ್ಕೂ ತೋರಿಸಿದೆ, ಅಲೋಪತಿ ತೋರಿಸಿದೆ, ಯಾವುದೂ ಕಡಿಮೆ ಆಗಲಿಲ್ಲ. ಸೊ ಈ ಸಿರಿಧಾನ್ಯಗಳ ಸಂತ ಆಗಿರ್ತಕ್ಕ ಕಾದರ್ ಸರ್ನ ಭೇಟಿಯಾಗಿ ಸೊ ಅವರು ಸಲಹೆಗಳನ್ನ ಪಡ್ಕೊಂಡು ಸರ್ ಸಿರಿಧಾನ್ಯದ ಮೂಲಕವೇ ಈ ನಾನು ಆರೋಗ್ಯವನ್ನು ಕಂಡುಕೊಂಡೆ ಸರ್.
1: ತಮ್ಮದು ಎಷ್ಟು ಎಕರೆ ಹೊಲ ಇದೆ ರೀ?
2: ಸರ್, ನಮಗೆ ಸದ್ಯಕ್ಕೆ 10 ಎಕರೆ ಹೊಲ ಇದೆ ಸರ್. ಎಲ್ಲ ಒಣ ಬೇಸಾಯದಿಂದ

0: ಬೆಳೀತಾ ಇದ್ದೇವೆ. ಸೊ ಸಾವಯವ ಕೃಷಿ ಮಾಡ್ತಾ ಮಾಡ್ತಾ ಈ ಸಿರಿಧಾನ್ಯಗಳ ಸಂಸ್ಕರಣೆ ಮಾಡೋದು ಮತ್ತು ಅದರ ಮೇಲೆ ಮೌಲ್ಯವರ್ಧನೆಗಳನ್ನು ಮಾಡ್ತಾ ಇದ್ದೇನೆ ಸರ್.
1: ತಾವು ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಸಾವಯವ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು?
0: ಸರ್, ಸಾವಯವ ಕೃಷಿ ಅಂದ ಸರ್ ಕಾಣದೇ ಇರುವಂತಹ ಸೂಕ್ಷ್ಮ ಜೀವಿಗಳಿಂದ ಹಿಡ್ಕೊಂಡು ಕಾಣುವಂತಹ ಪ್ರತಿಯೊಂದು ಜೀವಿಗೂ ಒಂದು ಆಹಾರವನ್ನು ಕೊಡುವಂತಹ ಕೃಷಿ ಅಂತ ಸಾವಯವ ಕೃಷಿನೇ ಸರ್. ಸೊ ಪ್ರತಿಯೊಂದು ಜೀವಿ ಕೊಡ್ತಾ ಇದೆ ಸರ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತೆ ನಮ್ಮ ಪ್ರಾಣಿ ಪಕ್ಷಿಗಳು ಕೂಡ ಆಹಾರ ಬೇಕಲ್ಲ ಸರ್. ಸೊ ಅದಕ್ಕೆ ಸಾವಯವ ಕೃಷಿ ಅನ್ನೋದು ಮತ್ತೆ ನಮಗೂ ಒಂದು ಉತ್ತಮ ಒಂದು ಬೆಳೆನೂ ಸಿಗುತ್ತೆ, ಇಳುವರಿ ಸಿಗುತ್ತೆ, ಮತ್ತೆ ಈಗ ಯಥೇಚ್ಛವಾಗಿ ಇಳುವರಿ ಪಡಿತಾರೆ ಸರ್ ಎಲ್ಲ ರೈತರ ಸತಕ. ಸೊ ಅದರಲ್ಲಿ ಪೋಷಕಾಂಶಗಳೇ ಇಲ್ಲ, ಮತ್ತೆ ಪೋಷಕಾಂಶ ಇಲ್ಲದಂತ ಬೆಳೆಗಳನ್ನು ತೊಗೊಂಡು ನಾವು ಏನ್ ಮಾಡೋದು ಸರ್, ಅದಕ್ಕೆ ನಾವು ಪೋಷಕಾಂಶ ಇರುವಂತಹ ಬೆಳೆಗಳನ್ನೇ ಬೆಳೀತಾ ಇದ್ದೇವೆ ಸರ್. ಅದಕ್ಕೆ ಸಾವಯವ ಅನ್ನೋದು ಒಂದು ಉತ್ತಮ ಮಾರ್ಗವಾಗಿದೆ ಸರ್.
1: ದಯಾನಂದರ್, ಈಗ ತಾವು ಮಾತಾಡ್ತಾ ಸಾವಯವ ಕೃಷಿ ಬಗ್ಗೆ ಹೇಳ್ತಾ ಇದ್ರಿ, ಈಗ ಸಾವಯವ ಕೃಷಿಯಲ್ಲಿ ಲಾಭ ಇದೆಯಾ?
0: ಸರ್, ಖಂಡಿತ ಲಾಭ ಇದೆ ಸರ್.
1: ಅಂದ್ರೆ ಈಗಿನ ಕೆಲವೊಂದಿಷ್ಟು ಅಂದ್ರೆ ನಮ್ಮ ಯುವ ರೈತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ರಾಸಾಯನಿಕವನ್ನು ಹಾಕಿ ಬೆಳೆಗಳನ್ನು ಬೆಳೆಯುವುದರಿಂದ ಅಧಿಕ ಆದಾಯ ಬರ್ತೈತಿ, ಇಳುವರಿ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ತಾವೇನು ಹೇಳ್ತೀರಿ?
0: ಸರ್, ಆದಾಯ ಬರ್ತೈತಿ, ಇಳುವರಿ ಬರ್ತೈತಿ ಅಂತ ಒಪ್ಕೋತೀನಿ ಸರ್. ಆದ್ರೆ ನಾವು ಈಗ ಪರಿಸರನ ಹಾಳು ಮಾಡ್ತಿದ್ದೇವೆ ಸರ್. ಈ ಮುಂದಿನ ಪೀಳಿಗೆ ಸಿಗ್ಬೇಕಲ್ವಾ ಸರ್, ಈ ಪ್ರತಿಯೊಂದು ಮತ್ತೆ ಈಗ ಅಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೇವೆ ಸರ್, ನಮ್ಗೆ ಆರೋಗ್ಯವಾಗಿ ಸಿಗ್ತಾ ಇದೆಯಾ? ಅದನ್ನ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ. ಸೊ ಅದು ಅಗಳ ಹೇಳದಂಗೆ ಪ್ರತಿಯೊಂದು ಜೀವಿಗೂ ಆಹಾರ ಕೊಟ್ಟು ರೈತ ತಾನು ಪಡಿತಾನೆ ಸರ್ ಬಂದಂತ ಬೆಳೆಗಳನ್ನು. ಸೊ ಖಂಡಿತವಾಗಿ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿ ಬರಬೇಕಾದ್ರೆ ಸ್ವಲ್ಪ ಟೈಮ್ ತಗೋದತ್ತೋಗುತ್ತೆ ಸರ್. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಇಲ್ಲ ಸಾವಯವ ಕೃಷಿಯಲ್ಲಿ ಇಳುವರಿ ಇಲ್ಲ ಅಂತ. ಸೊ ಮಿಶ್ರ ಬೆಳೆ ಅಂದರೆ ಆ ಬೆಳೆ ಬೆಳೆದಾಗ ಮಾತ್ರ ನಾವು ಇಳುವರಿ ಹೆಚ್ಚಿಗೆ ಕಾಣಬಹುದು ಸರ್.
1: ಈಗ ತಾವು ಹೇಳಿದ್ರಿ ಸಾವಯವ ಕೃಷಿಯನ್ನು ಮಾಡ್ತೀನಿ, ಅದರಲ್ಲಿ ಆದಾಯವೂ ಕೂಡ ಇದೆ, ಲಾಭನೂ ಇದೆ ಅಂತ ಹೇಳ್ತಾ ಇದ್ರಿ. ಈ ಸಾವಯವ ಕೃಷಿಯಲ್ಲಿ ಈಗ ಬೆಳೆಗಳಿಗೆ ಹಾಕ್ಬೇಕಂದ್ರೆ ಯಾವ ಯಾವ ಗೊಬ್ಬರಗಳನ್ನು ಬಳಸ್ತೀರಿ?
0: ಸರ್, ನಾವು ಅಂದ್ರೆ ಸ್ವಾವಲಂಬಿ ಜೀವನ ಮಾಡ್ಬೇಕಾಗತ್ತೆ. ಸಾವಯವ ಕೃಷಿ ಅಂದ್ರೆ ಸ್ವಾವಲಂಬ ರೈತ ಅಂದ್ರೆ ಸ್ವಾವಲಂಬಿ ಸರ್. ಇವಾಗೆಲ್ಲ ನಾವು ಡಿಪೆಂಡೆನ್ಸಿ ಆಗಿಬಿಟ್ಟಿದ್ವಿ, ಬೀಜದಿಂದ ಹಿಡ್ಕೊಂಡು ರಾಶಿವರೆಗೂ ನಾವು ಎಲ್ಲ ಡಿಪೆಂಡೆನ್ಸಿ ಆಗಿದ್ದೇವೆ. ಸೊ ಅದರ ನಿಜವಾದ ರೈತ ಅಲ್ಲ. ಸೊ ನಾವು ಇನ್ನು ಆದಾಯದ ರೈತಗಳ ಜಾಸ್ತಿ ಆಗಿದ್ದೇವೆ. ಸೊ ನಿಜವಾದ ರೈತ ಸ್ವಾವಲಂಬಿ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅದರ ಕಾಡು ಚೈತನ್ಯ ಮತ್ತು ಕಾಡು ಸೈತನ್ಯ ನಾನು ದ್ರಾವಣ ಹೆಚ್ಚಿಗೆ ಮಾಡ್ತೇನೆ ಸರ್. ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡೋಕೆ ಕಾಡು ಚೈತನ್ಯ ನಾವು ದ್ರಾವಣ ನಾವು ಮನೆಯಲ್ಲಿ ನಾನೇ ಅದು ಖುದ್ದು ತಯಾರು ಮಾಡ್ಕೋತೀನಿ ಸರ್.
1: ಅದನ್ನ ಯಾವ ರೀತಿ ತಯಾರು ಮಾಡ್ಕೋತೀನಿ?
0: ಅದೇ ಸರ್, ಸಿಮಿಲರಿ ಟು ಜೀವಾಮೃತ ಅಂತ ಹೇಳಿ ಸರ್. ಸೊ ಇದಕ್ಕೇನಂತಂದ್ರೆ ಕಾಡು ಚೈತನ್ಯ ದ್ರಾವಣ ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ 1/4 kg ಏಕದಳ ಹಿಟ್ಟು ಯಾವುದೇ ಇರಲಿ ಸರ್, ಹಿಟ್ಟು ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಯಾವುದೇ ಇರಲಿ, ಅದೊಂದು 1/4 kg ತುಂಬಕೇಶಿಂದ 5 g ಬೆಲ್ಲ ಹಾಕಿ ಗಡಿಗಿನಲ್ಲಿ ಮಿಕ್ಸ್ ಮಾಡ್ಕೇಶಿಂದ ನೀರು ಹಾಕ್ಬೇಕು ಸರ್. 20 L ನೀರು ಹಾಕಿ ಆ ಗಡಿಗಿನ ಮನೆಯಲ್ಲಿ ಹೋದ ಕೇಶಿಂದ ಒಂದು ವಾರದಲ್ಲಿ ದ್ರಾವಣ ರೆಡಿ ಆಗುತ್ತೆ. ಮತ್ತೆ ಅದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಮಣ್ಣು ಹಾಕ್ಬೇಕು ಸರ್. ಸೊ ನಮ್ಮ ಕಾಡು ಮಣ್ಣು ಸಿಕ್ತಂದ್ರೆ ಇನ್ನೂ ಒಳ್ಳೇದು, ಇಲ್ಲಪ್ಪ ಅಂತಂದ್ರೆ ಉತ್ತಮ ಮಣ್ಣು ಹಾಕೇಶಿಂದ ದ್ರಾವಣ ತಯಾರು ಮಾಡ್ಕೋಬೋದು ಸರ್. ಆ ಕೀಟನಾಶಕಗಳಿಗೆ ಕಾಡು ಸಹಿತ ಅಂತ ಒಂದು ದ್ರಾವಣ ತಯಾರು ಮಾಡ್ಕೋತೀನಿ ಸರ್. ಒಂದು 6 ಒಂದು ಎಲೆಗಳನ್ನು ತಯಾರು ಮಾಡ್ಕೊಂಡು ಅಂದ್ರೆ ಪ್ರಾಣಿಗಳು ತಿಂದೇ ಇರುವಂತ ಎಲೆಗಳನ್ನು ಸಂಗ್ರಹ ಮಾಡ್ಕೊಂಡು ಕೇಶಿಂದ. ಸೊ ಅದಕ್ಕೆ ಬೆಳೆಗಳಿಗೆ ಕೀಟ ಬರಬಾರ್ದು, ರಿಪ್ಲೆಂಟ್ ಆಗಿ ಯೂಸ್ ಮಾಡ್ತೇನೆ ಸರ್.
1: ಅದಕ್ಕೆ ಸಾವಯವದಲ್ಲಿ ಕೀಟನಾಶಕಗಳನ್ನು ತಾವೇ ರೆಡಿ ಮಾಡ್ಕೊಂಡ ಕೀಟಗಳನ್ನ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಯಾವ ಯಾವ ಸಸ್ಯಗಳನ್ನು ತಾವು ಬಳಸ್ತೀರಿ ಅದರಲ್ಲಿ?
0: ಅದೇ ಸರ್, ಒಂದು 2 ಕಹಿ ಇರುವಂತ ಬೆಳೆಗಳು, ವಂಗಿ ಮತ್ತು ಬೇವು, ಆಮೇಲೆ 2 ಹೂವು ಇರುವಂತ ದಾಸವಾಳ, ಮತ್ತೆ ಇನ್ನೊಂದು ರೋಜ್ ಅಂತ ಬರುತ್ತೆ ಸರ್, ಅಲ್ಲಿ ನಮ್ಮ ಪುಟಾಣಿ ಗಿಡದ್ದೇ ಹೂವು ಅಂತಾರೆ. ಆಮೇಲೆ ಮತ್ತೆ 2 ಹಾಲಿರುವಂಥದ್ದು ಸರ್, ಎಕ್ಕೆ ಮತ್ತೆ ಒಂದು ನಾನು ಹರುಳಿಯಲ್ಲಿ ಇನ್ನೂ ಯೂಸ್ ಮಾಡ್ತೀನಿ ಸರ್. ಇವೆಲ್ಲ 1/2 kg 1 kg ಸಂಗ್ರಹ ಮಾಡಿಕೊಂಡು ಜಜ್ಜಿ ಅದನ್ನ ರಸ ತೊಗೊಂಡು ಕೇಶಿಂದ ಗಡಿಗೆಯಲ್ಲಿ ಮತ್ತೆ ಒಂದು 20 L ಹಾಕಿ ಊತಾಕಿ ಒಂದು ವಾರದಿಂದ ತಯಾರಾಗುತ್ತೆ. ಅದಕ್ಕೆ 1 L ನಾವು ಮುಂಚೆಗೆ ಆಕಳಿಂದ ಗಂಜಲು ಹಾಕಬೇಕಾಗುತ್ತೆ ಸರ್. ಅದೊಂದು ತಯಾರು ಮಾಡ್ಕೊಂಡು ಕೇಶಿಂದ ರಿಪ್ಲೆಂಟ್ ಆಗಿ ಅಂದ್ರೆ 15 ಕಂಟಿನ್ಯೂ ಹೊಡಿಬೇಕು, 15 ಹೊಡಿಬೇಕು. ಸೊ ನಡುವಾಗ ಡ್ರಾಪ್ ಆಯ್ತು ಅಂದ್ರೆ ಮತ್ತೆ ಬೆಳೆಗಳಿಗೆ ಕೀಟ ಬರಬಹುದು ಸರ್. ಸೊ ಅದಕ್ಕೆ ಅದು ಆ ಟೈಮ್ ಪೀರಿಯಡ್ ಇದೆ ಸರ್, 8 ಕರೆಕ್ಟ್ ಆಗಿ ಒಡಗಲೇಬೇಕು ಸರ್.
1: ತಮ್ಮ ಮುಖ್ಯ ಬೆಳೆ ಅಂದ್ರೆ ಸಿರಿಧಾನ್ಯ ಅಂತ ಹೇಳಿದ್ರಿ, ಈಗ ಸಿರಿಧಾನ್ಯಗಳನ್ನ ಬೆಳಿತಿದ್ರಿ, ಅವುಗಳನ್ನು ಯಾವ ರೀತಿ ಬೆಳಿತೀರಿ, ಅವು ಯಾವ್ಯಾವ ಅಂತ ಹೇಳ್ಬೋದಾ?
0: ಸರ್, ಸಿರಿಧಾನ್ಯಗಳಲ್ಲಿ ಈ ಕಾಳುಗಳಲ್ಲೇ 3 ಇದೆ ಸರ್, ಒಂದು ಪಂಚರತ್ನ ಧಾನ್ಯಗಳು ಮತ್ತೆ ನ್ಯೂಟ್ರಲ್ ಗ್ರೀನ್ಸ್ ಮತ್ತೆ ನಕಾರಾತ್ಮಕ ಧಾನ್ಯಗಳು ಸರ್. ಸೊ ಪಂಚರತ್ನ ಧಾನ್ಯಗಳಲ್ಲಿ ಈ ಸಿರಿಧಾನ್ಯಗಳು ನವಣೆ, ಅರ್ಕ, ಊತು, ಸಾಮೆ, ಕೊರಲೆ ಸರ್. ಸೊ ಇವು ಮಳೆ ಆಶ್ರಿತ ಬೆಳೆಗಳಾಗಿದೆ ಸರ್, ಇವೆಲ್ಲ ಮೆಕ್ಕೆಜೋಳ ಆಗಿದ್ರು, ಜೋಳ ಆಗಿರ್ಬೋದು, ರಾಗಿ, ಬರಗು ಮತ್ತೆ ಸಜ್ಜೆ ಸರ್. ಇವೆಲ್ಲ ನಾವು ಈ 10 ಧಾನ್ಯಗಳನ್ನು ನಾವು ವಿಂಗಡಣೆ ಮಾಡ್ಕೊಂಡಿವಿ ಸರ್. ಇದಕ್ಕೆ ಪಂಚರತ್ನ ಧಾನ್ಯಗಳಂತವೆ, ಇದಕ್ಕೆ ನ್ಯೂಟ್ರಲ್ ಗ್ರೀನ್ಸ್ ಅಂತ ಅಂತೀವಿ ಸರ್. ಇವೆಲ್ಲ ಮಳೆ ಆಶ್ರಿತ ಬೆಳೆಗಳಾಗಿದ್ದಾವೆ. ಸೊ ಮತ್ತೆ ಇದಕ್ಕೇನು ಗೊಬ್ಬರ ಹಾಕಬೇಕಂತ ಏನು ರೂಲ್ಸ್ ಇಲ್ಲ ಸರ್. ನಾವು ಜೋಳ ಹೆಂಗೆ ಬಿತ್ಕೋತಿಲ್ಲ ಆ ಥರ ನಾವು ಬಿತ್ಕೊಂಡು ಕೇಶಿಂದ ನಾವು ಬಿತ್ತನೆ ಮಾಡಿದ್ರಂತೆ ನಮಗೆ ಇಳುವರಿ ಬರುತ್ತೆ ಸರ್. ಅಂದರೆ ಏಕದಳ ಅದ್ರ ಜೊತೆ ನಾವು ತೊಗರಿ ಜೊತೆನೂ ಅಂತರ್ಬೆಳೆ ಹಾಕಿ ತೊಗೊಂಡು ಕೇಶಿಂದ ನಾವು ಬೆಳ್ಕೋಬೋದು ಸರ್.
1: ಅದೇ ರೀತಿ ಈಗ ಸಿರಿಧಾನ್ಯಗಳನ್ನು ತಾವು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈ ಬೇರೆ ಎಷ್ಟೋ ಬೆಳೆಗಳಿದಾವೆ, ವಾಣಿಜ್ಯ ಬೆಳೆಗಳಿದಾವೆ, ತೊಗರಿ ಇದೆ, ಹತ್ತಿ ಇದೆ, ಇವೆಲ್ಲ ಬಿಟ್ಟು ನೀವು ಸಿರಿಧಾನ್ಯಗಳಿಗೆ ಯಾಕೆ ಬಂದ್ರಿ?
0: ಅಂದ್ರೆ ಸರ್, ನಾವು ಅದ್ರ ಜೊತೆಗೂ ಬೆಳ್ಕೋತೀವಿ ಸರ್, ಅಂತರ್ ಬೆಳೆಯಾಗಿ ಬೆಳ್ಕೋತೀವಿ ಸರ್. ತೊಗರಿ ಜೊತೆ ಈಗ ಮನೆ ಪ್ರತ್ಯೇಕ ನಮ್ಗೆ ಒಳ್ಳೆ ಆಹಾರ ಬೇಕೇ ಬೇಕು ಸರ್. ಈ ದುಡ್ಡು ಸಿಗುತ್ತೆ, ದುಡ್ಡು ಅದನ್ನು ಸಿಗುತ್ತಲ್ಲ ಸರ್. ತೊಗರಿನೇ ಬೆಳ್ಕೋತೀವಿ, ಅಜವಾನು ಬೆಳ್ಕೋತೀವಿ. ನಾ ಏನು ಬೆಳ್ಕೊಂಡ್ರೆ ನಾ ಸಾವಯವದಿಂದ ಮಾಡ್ತೀನಿ ಸರ್. ಈ ತೊಗರಿ ಬೆಳೆದು ಅತಿನ ನಾ ಬೆಳೆದಿಲ್ಲ ಸರ್, ಅಜವಾನ್ ಬೆಳಿತೀನಿ. ಕಡಲೆ, ಜೋಳ, ಇವು ಏನೇನು ಮುಂಗಾರಿಗೆ ಹಿಂಗಾರಿಗೆ ಏನೇನು ಬೇಕು, ಆಯಾ ಪ್ರದೇಶಕ್ಕೆ ಏನೇನು ಬೇಕು, ನಮ್ಮ ಒಗ್ಗುವಂಥ ಪ್ರದೇಶಗಳಿಗೆ ಮಳೆ ಆಶ್ರಿತ ಬೆಳೆಗಳನ್ನ ನಾನು ಬೆಳಿತೀನಿ ಸರ್. ಬಟ್ ಅದು ಸಾವಯವ ಮುಖಾಂತರವೇ ಬೆಳಿತೀನಿ ಸರ್. ಈ

ಅದಕ್ಕೆ ನಾನು ಸಿರಿಧಾನ್ಯ ಮೂಲಕ ಮೌಲ್ಯವರ್ಧನೆ ಮಾಡ್ತಿದ್ದೇನೆ ಸರ್. ಈ ಸಿರಿಧಾನ್ಯದಿಂದ ನಮ್ಗೆ ಉತ್ತಮ ಆಹಾರ ಸಿಕ್ಕಿದ್ದೇನೆ ಸರ್. ನಾ ಕಂಡುಕೊಂಡಿದ್ದೇನೆ ಸರ್, ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಮ್ಮ ತಂದೆಯರಿಗೆ ಅಲರ್ಜಿ ಹೊಂದಿರುತ್ತೆ ಸರ್. ನಾನು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಅದು ಯಾವ ವೈದ್ಯರು ಕೂಡ ಅದು ಕಡಿಮೆ ಮಾಡಲಿಲ್ಲ, ಈ ಸಿರಿಧಾನ್ಯದ ಮೂಲಕವೇ ಕಡಿಮೆ ಆಯಿತು ಸರ್. ಸೊ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು, ನನಗೂ ಆರಾಮ ಆಯಿತು ಸರ್. ನನಗೆ ಒಂದು ಸ್ಪೈನಲ್ ಕಡಿಮೆ

0: ವಿಜ್ಞಾನ ಮೂಲಕವೇ ಕಡಿಮೆ ಆಯಿತು ಸರ್. ಸೊ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ನನಗೂ ಆರಾಮಾಯಿತು ಸರ್, ನನಗೆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು, ಸೊರಾಸಿಸ್, ಇದರ ಮುಖಾಂತರವಾಗಿ ಆರಾಮಾಯಿತು. ಪ್ರತಿಯೊಬ್ಬರ ಮೇಲೆ ನಾನು ಪ್ರಯೋಗ ಮಾಡಿದ್ದೆ ನಮ್ಮ ಕುಟುಂಬದಲ್ಲಿ. ಫಸ್ಟ್ ನಾನು ಇದ್ರ ಮೇಲೆ ಒಂದಿಷ್ಟು ಕಥೆ ಸರ್ ಹೇಳಿದಂಗೆ ಪ್ರಯೋಗಗಳನ್ನು ನಾವು ಕಂಡುಕೊಂಡಿದ್ದೆ ಸರ್. ಅದರಿಂದ ಒಂದು ಉತ್ತಮ ಒಂದು ಫಲಿತಾಂಶ ಸಿಕ್ಕಿದೆ. ಅದಕ್ಕೆ ನಾನು ಗ್ರಾಹಕರಿಗೆ ತಲುಪಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತೇಳಿ ತಿಳ್ಕೊಂಡು ಇದ್ರ ಮೇಲೆ ಮೌಲ್ಯವರ್ಧನೆಗಳನ್ನು ಮಾಡ್ತಾ ಇದ್ದೀನಿ ಸರ್. ನಾನು
1: ತುಂಬ ಸಂತೋಷ ದಯಾನಂದ ಅವರೇ. ಅದೇ ರೀತಿ ಈಗ ಸಿರಿಧಾನ್ಯಗಳ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಮುಖ್ಯವಾಗಿ ಈ ಸಿರಿಧಾನ್ಯ ಅಂದ್ರೆ ಏನು ಅಂತೇಳಿ ಹೇಳ್ಬೋದಾ?
0: ಅದೇ ಸರ್, ಸಿರಿಧಾನ್ಯದಿಂದ ಅಪಾರ ಪೋಷಕಾಂಶಕ್ಕೆ ಎಲ್ಲ ಥರ ಪೋಷಕಾಂಶಗಳುವಂತಹ ಧಾನ್ಯಗಳು ಸರ್ ಇದ್ರೆ, ಯಾವುದಿಲ್ಲ ಅಂತೇನಿಲ್ಲ. ಸೊ ರೋಗ ಬಂದವರಿಗೆ ಈ ಪಂಚರತ್ನ ಧಾನ್ಯಗಳನ್ನು ಯಥೇಚ್ಛವಾಗಿ ಬಳಸುತ್ತಾ ಬಂದರೆ ಅದರ ಆಯಾ ಗುಣಗಳಿದೆ ಸರ್. ನವಣೆಯಿಂದ ನರಗಳ ಸಂಬಂಧಪಟ್ಟ ಕಾಯಿಲೆಗಳನ್ನು ನಿವಾರಣೆ ಮಾಡಬಹುದು, ಕೊರಲೆಯಿಂದ ಮಲಬದ್ಧತೆ ಮತ್ತು ಕ್ಯಾನ್ಸರ್ ಕೂಡ ಗುಣಪಡಿಸಬಹುದು ಸರ್. ಅರ್ಕೆಯಿಂದ ಸರ್ ರಕ್ತಹೀನತೆಯಿಂದ ಇರ್ಬೋದು, ಮತ್ತು ಸಕ್ಕರೆ ಕಾಯಿಲೆಗಳನ್ನು ನಿವಾರಣೆ ಮಾಡಬಹುದು. ಸೊ ಅದಕ್ಕೆ ರಕ್ತ, ಮತ್ತು ಇನ್ನೊಂದು ಏನಕ್ಕೆ ಸರ್ ಜೇನುಹುಳ ಕಚ್ಚಿದಾಗ, ನನ್ನ ಒಂದು ಎಕ್ಸಾಂಪಲ್ ಆಗಿತ್ತು ಸರ್, ಜೇನುಹುಳ ಕಚ್ಚಿತ್ತು ಸರ್, ಅಡ್ಮಿಟ್ ಆಗಿದ್ದೆ. ಸೊ ಆ ಟೈಮ್ನಲ್ಲಿ ಅರ್ಕ ಜಾಸ್ತಿ ತಿಂತಿಂದು ಅದನ್ನು ನಾವು ಒಂದೇ 2 ದಿವಸದಲ್ಲೇ ನಾನು ರಿಕವರ್ ಆಗಿಬಿಟ್ಟೆ. ಸೊ ಯಾವೊಬ್ಬರು ವಿಷ ತೊಂದರತಿಕ್ಕೂ ಆ ಗುಣಪಡಿಸುವಂಥ ಶಕ್ತಿ ಅರ್ಕದಲ್ಲಿದೆ. ಸಾಮೆ ಕೂಡ ಹಾಗೆ ಸರ್, ಹೆಣ್ಣು ಮಕ್ಕಳಿಗೆ ಋತು ಚಕ್ರ ಕಡೆ ಏರುಪೇರು ಆಗ್ತಾ ಇದೆ ಸರ್, ಅದನ್ನು ನಿಯಂತ್ರಣ ಮಾಡೋದು ಮತ್ತು ಅವರಿಗೆ ರಕ್ತಹೀನತೆ ಶುದ್ಧ ಏನಂತ ಮತ್ತು ಬಂಜೆತನ ನಿವಾರಣೆ ಮಾಡೋದು ಈ ಸಾಮೆಯಲ್ಲಿದೆ. ಮತ್ತು ಊರಲ್ಲಿ ಏನಿದೆ ಸರ್, ಹೃದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗುಣಪಡಿಸುವಂಥ ಶಕ್ತಿನೂ ಇದರಲ್ಲಿದೆ. ಇವ್ರು ಬರುವಾಗಲ್ಲ ಇದ್ದವ್ರನ್ನ ದಿನ ಸೇವನೆ ಮಾಡಿದರೆ ಇದು ಚಲೋ ಸರ್. ಇಲ್ಲಪ್ಪ ನಾವು ಆರೋಗ್ಯವಾಗಿದ್ದೀವಿ, ಸೇವನೆ ಮಾಡ್ಬೇಕಪ್ಪ ಅಂತಂದರೆ ನ್ಯೂಟ್ರಲ್ ಗ್ರೇನ್ಸ್ ಅಂತ ಅಂತೀವಿ ಸರ್, ಜೋಳ, ಮೆಕ್ಕೆಜೋಳ, ರಾಗಿ, ಬರಗು, ಸಜ್ಜೆ ಇವೆಲ್ಲ ಇದರಂಥ ರೊಟ್ಟಿಗಳನ್ನು ತಯಾರು ಮಾಡ್ಕೊಂಡು ಇದರಲ್ಲಿ ಸಿರಿಧಾನ್ಯ ಪಂಚರತ್ನ ಧಾನ್ಯಗಳಿಂದ ನಾವು ಅನ್ನೊಂದು ಊಟ ಮಾಡ್ತಾ ಬಂದರೆ ನಮ್ಗೆ ಯಾವ ರೋಗ ಬರೋದಿಲ್ಲ ಸರ್. ನಾ ಈಗ 4 ವರ್ಷ ಆಯಿತು ಸರ್ ನಾನು ಸೇವನೆ ಮಾಡ್ತಿದ್ದೆ, ಇದುವರೆಗೂ ನಾ ದವಾಖಾನೆ ಹೋಗಿಲ್ಲ, ಒಂದೇ ಎಮರ್ಜೆನ್ಸಿ ಹೋಗಿದೆ. ಎಮರ್ಜೆನ್ಸಿಗೆ ಅಷ್ಟೇ ನಾವು ದವಾಖಾನೆ ಬಳಸೋದು, ಪ್ರತಿಯೊಂದಕ್ಕೂ ದವಾಖಾನೆ ಬಳಸೋದು ಬೇಕಾಗಿಲ್ಲ. ಸೊ ಅದು ಜೇನುಹುಳ ಕಚ್ಚಿದ್ದೆಲ್ಲ ಆ ಟೈಮ್ನಲ್ಲಿ ಅಷ್ಟೇ ಹೋಗಿದ್ದು, ವಿನಃ ನಮ್ಮ ಮನೆಯಲ್ಲೇ ನಾನು ಆರೋಗ್ಯವಾಗಿದ್ದೀನಿ ಸರ್ ಸಿರಿಧಾನ್ಯ ಮೂಲಕನೇ.
1: ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸಿರಿಧಾನ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದಲ್ಲ?
0: ಹೌದು ಸರ್, ಖಂಡಿತ.
1: ಸಂತೋಷ ದಯಾನಂದ ಅವರೇ. ಅದೇ ರೀತಿ ಈ ಸಿರಿಧಾನ್ಯಗಳನ್ನ ಬೆಳೆದು ಮೌಲ್ಯವರ್ಧನೆ ಮಾಡ್ತೇನೆ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ತೀರಿ ತಾವು?
0: ಅದೇ ಸರ್, ಸಿರಿಧಾನ್ಯ ಮೂಲಕ ನಾವು ಅಂದ್ರೆ ನಾ ಬೆಳೆ ಬೆಳೆದ ಸರ್, ಕಾಳುಗಳನ್ನು ಅಷ್ಟೇ ಮಾರ್ತಿದ್ದೆ. ಸೊ ನಮ್ಮ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬರಿಗೂ ಬೇಕಾದವರಿಗೆ ಕಾಳುಗಳನ್ನು ಕೊಡ್ತಾ ಇದ್ದೆ. ಹಾಗೆ ಕೆವಿಕೆ ಬಂದು ನಾನು ಈ ಥರ ಸಿರಿಧಾನ್ಯಗಳು ಬೆಳೆದಿದ್ದೇನೆ, ಮೇಡಮ್ ಅವರ ಶ್ವೇತಾ ಮೇಡಮ್ ಮನೆ ಕೇರಿಯವ್ರು ಸ್ವಲ್ಪ ಹೆಲ್ಪ್ ಮಾಡಿದರು, ಈ ಥರ ಬೆಳೆದಿದ್ದೇನೆ ಅಂತಂದ್ರೆ ಕಾಳು ಮಾರೋದಕ್ಕಿಂತ ಅಷ್ಟು ಲಾಭ ಆಗೋದಿಲ್ಲ ಸರ್, ನೀವು ಅದರಿಂದ ಮೌಲ್ಯವರ್ಧನೆ ಮಾಡಿದ್ರಪ್ಪ ಅಂದರೆ ತುಂಬ ಲಾಭ, ಅಧಿಕ ಲಾಭ ಗಳಿಸ್ಬೋದು ಅಂತ ಹೇಳಿದರು. ಸೊ ನಾ ಎಲ್ಲ ಎಕ್ಸ್ಪೆರಿಮೆಂಟ್ ನಮ್ಮ ಪ್ರಾಯೋಗಿಕ ಮಾಡಿದ್ದು ನಮ್ಮ ಮನೆಯಲ್ಲೇ, ನಿಮಗೆಲ್ಲ ಗೊತ್ತಿದೆ ಅಲ್ಲ. ಸೊ ಅದನ್ನೇ ಮೌಲ್ಯವರ್ಧನೆ ಮಾಡ್ಕೋರಿ. ನೀವು ಗಂಜಿ ಮಾಡಿ ತಯಾರು ಮಾಡ್ಕೋತೀವಿ, ಪುಡಿ ತಯಾರು ಮಾಡ್ಕೋರಿ, ಉಂಡಿ ತಯಾರು ಮಾಡ್ಕೋರಿ, ರೊಟ್ಟಿ ತಯಾರು ಮಾಡಿದ್ರೆ ರೊಟ್ಟಿ ತಯಾರು, ನಮ್ಮ ಮನೆಯಲ್ಲಿ ಏನೇನು ತಯಾರು ಮಾಡ್ಕೋದೆ ಅದನ್ನೇ ನಾವು ಮೌಲ್ಯವರ್ಧನೆ ಮಾಡ್ತಾ ಹೋದೆ ಸರ್, ನಮ್ಮ ತಾಯಿಯರು ಕರ್ಕೊಂಡು ಕೇಶಿಂದ. ಸೊ ಅದರಿಂದ ನಾವೇನು ಮಾರ್ತಾ ಮಾರ್ತಾ ಕಂಡುಕೊಂಡಾಗ ಸಿರಿಧಾನ್ಯ ಮೂಲಕ ಮಾರ್ಕೇಶನ್ ಲಾಭ ಗಳಿಸ್ಬೋದು ಸರ್. ಹೆಣ್ಮಕ್ಳು ಕೂಡ ಇತ್ತೀಚೆಗೆ ಗಳಿಸ್ಬೋದು, ಯಾಕಂದ್ರೆ ಅವ್ರ ಮನೆಯಲ್ಲಿ ಇರ್ತಾರೆ, ಎಲ್ಲ ಥರ ಮಾಡ್ಬೋದು. ನಾವು ಸಾವಯವ ಕೃಷಿ ಜೊತೆ ಮಾಡ್ತಾ ಇದ್ದೀವಿ.
1: ಈಗ ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೇಳಿದ್ರಿ, ಅದರಲ್ಲಿ ಯಾವ ಯಾವ ರೀತಿಯ ಒಂದು ಬ್ರ್ಯಾಂಡ್ಗಳನ್ನ ತಾವು ತಯಾರು ಮಾಡಿದ್ರೆ?
0: ಅಂದ್ರೆ ನಾನು ಜೀವಸಿರಿ ಅಂತ ಇಟ್ಟಿದ್ದೇನೆ ಸರ್, ನವಣೆಯಿಂದ ಕರದಂಟು ಮಾಡ್ತೀವಿ, ಉಂಡಿನೂ ತಯಾರು ಮಾಡ್ಕೋತೀವಿ ಸರ್. ಸೊ ಅದಕ್ಕೇನು ನಾವು ಈ ರಸಾಯನ ಪದ್ಧತಿಯಲ್ಲಿ ಬೆಳೆದೇ ಅಂತ ಯೂಸ್ ಮಾಡಲ್ಲ, ಬೆಲ್ಲ ನಾವು ಸಾವಯವ ಕೃಷಿಕರನ್ನ ಉಟ್ಕೊಂಡು
1: ಸಾವಯವ
0: ಅಂದ್ರೆ ಗೃಹ ಉತ್ಪನ್ನಗಳಂತ ನಾ ಮಾಡಿದ್ದೇನೆ ಸರ್. ಸೊ ಮನೆಯಲ್ಲೇ ತಯಾರಿ, ಸದ್ಯಕ್ಕೆ ಮನೆಯಲ್ಲೇ ನಾವು ತಯಾರು ಮಾಡ್ಕೋತೀವಿ. ಸೊ ಬೆಲ್ಲ ಯಾರು ಬೆಳೀತಾರ ಸಾವಯವ ಅಂತ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೇಶಿಂದ ಅಲ್ಲಿಂದ ಬೆಲ್ಲ ತೊಗೊಂಬರೋದಾಯ್ತು. ಈಗ ಎಣ್ಣೆಯಿಂದ ನಾ ಸೇವ್ ತಯಾರು ಮಾಡ್ತೀವಿ ಸರ್. ಸೊ ಪಾನಿಪುರಿನೂ ತಯಾರು ಮಾಡ್ತೀನಿ ನಾನು
1: ಮನೆಯಲ್ಲೇ ಮಾಡ್ತೀನಿ
0: ಸರ್. ನವಣೆಯಲ್ಲಿ ನವಣೆಯಿಂದನೇ ಪಾನಿಪುರಿನೂ ಮಾಡ್ಕೋತೀವಿ, ಸೇವ್ ತಯಾರು ಮಾಡ್ಕೋತೀವಿ. ಸೊ ಕರಿಬೇಕಾದ್ರೆ ಎಣ್ಣೆ ಬೇಕು, ಈಗೆಲ್ಲ ಪ್ಯಾಕೆಟ್ ಅನ್ನ ಇದಲ್ಲ, ಆ ಎಣ್ಣೆ ಅಂಕರ್ ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ಗಾಣದಲ್ಲಿರುವಂತ ಎಣ್ಣೆಗಳನ್ನ ಹೆಚ್ಚಿಗೆ ಯೂಸ್ ಮಾಡ್ತೇವೆ. ಸೊ ಮನೆಯಲ್ಲೇ ಆಯ್ತು, ಈ ಗ್ರಾಹಕರಿಗೂ ಕೂಡ
1: ಮನೆಯ ಉಪಯೋಗಕ್ಕೂ ಆಯ್ತು. ಅದರಿಂದ ಮೌಲ್ಯವರ್ಧನೆ ಮಾಡ್ತೀರಿ, ಅದಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ತಾವು ಸಂಪೂರ್ಣ ಸಾವಯವದಲ್ಲೇ ಬಳಸ್ತಾ ಇದ್ದೀರಿ.
0: ಹೌದು ಸರ್, ಅಂದ್ರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಇದು ಅಧಿಕ ಲಾಭ ತಂದು ಕೊಡ್ತೇವೆ, ಯಾಕಂದ್ರೆ ಮನೆಯಲ್ಲಿ ಇದ್ದೇ ಇರ್ತಾರೆ. ಸೊ ಅವ್ರು ಮಾಡಿ ಕೊಟ್ಟೆ ಕೊಡ್ತಾರೆ ಸರ್.
1: ಅಂದ್ರೆ ಮನೆಯಲ್ಲಿರುವಂತಹ ನಮ್ಮ
0: ಗೃಹಿಣಿಯರಿಗೆ ಯಥೇಚ್ಛವಾಗಿ ಅಧಿಕ ಗಳಿಸಬಹುದು ಸರ್, ಹೆಚ್ಚು ಆದಾಯ ಗಳಿಸಬಹುದು.
1: ಅವರಿಗೊಂದು ಕೆಲಸ
0: ಸಿಕ್ಕಂಗ ಆಗುತ್ತೆ ಸರ್,
1: ಅದರಿಂದ ಆದಾಯ ಕೂಡ
0: ಆದಾಯನೂ ಹೆಚ್ಚಾಗುತ್ತೆ ಸರ್.
1: ಅಂದ್ರೆ ಒಂದೂರಿಂದ ಬೇರೆ ಊರಿಗೆ ಕೆಲಸಗಳನ್ನು ಮಾಡೋದಕ್ಕಿಂತ ಮನೆಯಲ್ಲಿ ತಾವು ತಮ್ಮ ಈ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡ್ಕೊಂಡು ಅದರಿಂದ ತಾವು ಆದಾಯವನ್ನು ಪಡೆದಬಹುದು ಅಂತ ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ ದಯಾನಂದ ಅವರೇ. ಅದೇ ರೀತಿ ಈಗ ತಾವು ಬೆಳೆದ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ವಿಶೇಷವಾಗಿ ಈ ರೈತರಿಗೆ ಲಾಭ ಆಕೈತಿ ಅಂತೀರಾ? ಅದ್ರ ಬಗ್ಗೆ ಏನಾದರೂ ನಮ್ಮ ರೈತರಿಗೆ ಹೇಳ್ಬೋದಾ?
0: ಸರ್, ರೈತರಿಗೆ ಅಂಕರು ಮೊದಲನೇ ಲಾಭ ಏನಂತ ಸರ್, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಪ್ರತಿಯೊಂದು ಜೀವಿಗೂ ಆಹಾರನ ಕೊಟ್ಟಂತಾಗುತ್ತೆ. ನಾವು ಆರೋಗ್ಯವಾಗಿದ್ದರೆ ಎಲ್ಲನೂ ಏನು ಬೇಕಾದ್ರೂ ಮಾಡಲು ಸಾಧ್ಯ ಸರ್. ಅದನ್ನು ಮೌಲ್ಯವರ್ಧನೆ ಮಾಡಿದರೆ ಅತಿ ಹೆಚ್ಚು ಲಾಭ ಆಗುತ್ತೆ ಸರ್, ಮತ್ತು ಪ್ರತಿಯೊಂದು ಜೀವಿಗೂ ಒಂದು ಆಹಾರವನ್ನು ಕೊಟ್ಟಂತಾಗುತ್ತೆ.
1: ಅಂದರೆ ಈಗ ರೈತರು ತಾವು ಸಾವಯವದಲ್ಲಿ ಸಿರಿಧಾನ್ಯಗಳು ಬೆಳೆಯುವುದರಿಂದ ಆ ರೈತರಿಗೂ ಲಾಭ ಆಗುತ್ತಾ, ಇದನ್ನು ಉಪಯೋಗಿಸುವಂಥ ಗ್ರಾಹಕರಿಗೂ ಲಾಭ,
0: ಗ್ರಾಹಕರ ಆರೋಗ್ಯದಲ್ಲಿ ತುಂಬ ಲಾಭ ಆಗುತ್ತೆ ಸರ್.
1: ಅದೇ ರೀತಿ ದಯಾನಂದ ಅವರೇ, ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿರಿ?
0: ಅಂದ್ರೆ ನಾವು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಆಂಕರ್ ಯೂಸ್ ಮಾಡ್ತೀವಿ ಸರ್. ಸೊ ಯಥೇಚ್ಛವಾಗಿ ನಾನು ಎಲ್ಲಿ ಹೋದ್ರೂ ಸದ್ಯಕ್ಕೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಎಲ್ಲಿ ಹೋದರೂ ನಾವು ಅಂದರೆ ನಾನು ಕ್ಯಾರಿಯರ್ ಕ್ಯಾರಿ ಮಾಡ್ತೀನಿ ಸರ್. ಸೊ ಅದೆಲ್ಲ ಪ್ರಚಾರ ಆಗಿ ಗೊತ್ತಾಗ

0: ಇವನ್ ಸಿರಿಧಾನ್ಯಗಳು ತಿಂದ ಈಗ ಸಣ್ಣ ಹುಡುಗರು ಸತಕ ಅವ್ರಿಗೆ ಸಿರಿಧಾನ್ಯಗಳ ಅಂದ್ರೆ ಸಿರಿಧಾನ್ಯ ಅಣ್ಣ ಬಂದಂತ ಒಬ್ಬ ಹೇಳ್ತಾನೆ, ಸಿರಿಧಾನ್ಯ ಮಾವ ನವನಿ ಮಾವ ಬಂದಂತ ನವನಿ ಅಣ್ಣ ಬಂದಂತ ಹೇಳ್ತಾನೆ. ಸೊ ಅವ್ರಿಗೆ ಸಣ್ಣ ಮಕ್ಕಳಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ ಸರ್.
1: ನಿಮ್ ನೋಡಿದ ತಕ್ಷಣ
0: ಇವರೊಬ್ಬರು ಗೊತ್ತಿಲ್ಲ ಸರ್. ಸೊ ಇದೇ ತರ ನಾ ಪ್ರಚಾರ ಮಾಡ್ಕೊತ ಹೋಗಿದ್ದೆ. ನವನಿ ಮಾವ ಅಂತ ಒಬ್ರು ಕರೀತಾರೆ, ಮಿಲೆಟ್ ಮಾವ ಅಂತ ಎಲ್ಲರೂ ಅವ್ರವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಸೊ ನಾ ಎಲ್ಲಿ ಹೋದ್ರೆ ನಾನು ಸಿರಿಧಾನ್ಯ ಬಗ್ಗೆ ಜಾಸ್ತಿ ಹೇಳ್ತೀನಿ ಮತ್ತೆ ಅದನ್ನೇ ಬಳಕೆ ಮಾಡೋದ್ರಿಂದ ಸೊ ಅದರಿಂದ ನಾ ಪ್ರಚಾರವಾಗಿ ಮಾರ್ಕೆಟಿಂಗ್ ಬಿಲ್ಡ್ ಅಪ್ ಆಗಿದೆ ಸರ್. ನಮ್ಮ ಸ್ವಾಯವರದಲ್ಲಿ ನಾವೇ ರಾಜರ್ ಸರ್, ನಾವೇ ಅಂಬಾಸೆಡರ್ ಇದೆ ಸಿರಿಧಾನ್ಯಗಳಿಗೆ.
1: ತುಂಬಾ ಸಂತೋಷದ ಏನಂದ್ರೆ ಈಗ ತಾವು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ, ಇದರ ಬೇಡಿಕೆ ಯಾವ ರೀತಿ ಇದೆ?
0: ಇದೆ ಸರ್, ಖಂಡಿತವಾಗಿದೆ. ಸಿಟಿಯಲ್ಲಿ ಎಲ್ಲರಿಗೂ ಸತಕ ಪ್ರತಿಯೊಬ್ಬರಿಗೂ ಸಕ್ಕರೆ ಕಾಯಿಲೆ ನಮ್ಮ ತಾಯಿಯರಿಗೆ ಇತ್ತು, ಸಿರಿಧಾನ್ಯ ಮೂಲಕ ಕಡಿಮೆ ಆಯ್ತು ಸರ್. ಎಲ್ಲರಿಗೂ ನಮ್ಮ ರಿಲೇಟಿವ್ ಎಲ್ಲರಿಗೂ ಗೊತ್ತಿದೆ. ಸೊ ಸಿಟಿಯಲ್ಲಿ ಎಲ್ಲರಿಗೂ ಅವೇರ್ನೆಸ್ ಇದೆ, ಹಳ್ಳಿಗಳು ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಮಾಡ್ಕೊಂಡು ತಯಾರು ಮಾಡ್ಕೊಕ್ಕಾಗಲ್ಲ, ಯಾಕೆ ಇವು ಸಿರಿಧಾನ್ಯಗಳ ಸರ್ ಹಂಗೆ ಮಾಡೋಕ್ಕೆ ಬರಲ್ರಿ. ಅವು ನೆನೆಸಿಟ್ಟು ಮಾಡ್ಕೋಬೇಕಾಗತ್ತೆ 6-8 ತಾಸು. ಆ ನೆನೆಸೋಳಕ್ಕೆ ಸ್ವಲ್ಪ ನಮಗೆ ಸಮಯ ಇಲ್ಲ ಸರ್ ಪ್ರತಿಯೊಬ್ಬರಿಗೂ. ಬಡ ಬಡ ತೊಗೊಂಡ್ಬರ್ತಾರೆ, ಆ ಕುಕ್ಕರ್ನ ಹಾಕಿ ಅಡುಗೆ ಮಾಡಿಬಿಡ್ತೇವೆ. ಸುಮ್ ತಿಂತಾ ಇದೆ ಸರ್, ಏನು ತಿಂತಾ ಇದೀವಿ ಅಂತ ನಮಗೆ ಅರಿವಿಲ್ಲ. ಪ್ರತಿಯೊಬ್ಬರು ತಿಳುವಳಿಕೆ ಇದೆ ಸರ್, ಪ್ರತಿಯೊಬ್ಬರು ಡಿಗ್ರಿ ಕಲ್ತಿದ್ದಾರೆ, ಡಬಲ್ PhD ಎಲ್ಲ ಕಲಿತಾರೆ. ಸೊ ಅರಿವು ಮುಖ್ಯ ಆಗುತ್ತೆ ಸರ್. ನಾವು ಆರೋಗ್ಯವಾಗಿರ್ಬೇಕು, ಮುಂದಿನ ಪೀಳಿಗೆ ಒಳ್ಳೇದು ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕಂತೇಳಿ ಒಂದು ಇದು ಒಂದು ಆಸೆ ಇತ್ತಪ್ಪ ಅಂತಂದರೆ ಖಂಡಿತವಾಗಿ ಎಲ್ಲರೂ ಮಾಡ್ತಾರೆ. ಸಿಟಿಯಲ್ಲಿ ಸ್ವಲ್ಪ ಅವೇರ್ನೆಸ್ ಇದೆ ಸರ್ ಜಾಸ್ತಿ.
1: ತುಂಬ ಸಂತೋಷ ದಯಾನಂದವರೇ. ಮುಖ್ಯವಾಗಿ ಈಗ ತಾವು ಸಿರಿಧಾನ್ಯ ಬೆಳೆಗಳ ಬಗ್ಗೆ ಹೇಳ್ತಾ ಇದ್ರಿ, ತಾವು ಈ ಅಂದ್ರೆ ಮುಂಚೆ ಮುಂಗಾರಲ್ಲಿ ಬೆಳೀತಾರೆ ಅಥವಾ ಹಿಂಗಾರಿನಲ್ಲಿ ಬೆಳೀತಾರೆ ಸಿರಿಧಾನ್ಯವನ್ನು?
0: ಸಿರಿಧಾನ್ಯ ಮುಂಗಾರಿಗೂ ಬೆಳಿಬಹುದು ಸರ್, ಹಿಂಗಾರಿಗೂ ಬೆಳಿಬಹುದು.
1: ಮುಂಗಾರಿನಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬಹುದು?
0: ಎಲ್ಲ ತರ ಸರ್. ನಮ್ಮ ಈ ಪ್ರದೇಶದಲ್ಲಿ ಅರ್ಕ ಹಾಕಿದ್ದೆ ಬರಲಿಲ್ಲ ಸರ್, ಫೆಬ್ರವರಿ ತಿಂಗಳ ಬಿತ್ತಬೇಕಂತಂದ್ರೆ ಸ್ವಲ್ಪ ಅದು ನೀರಾವರಿ ಪ್ರದೇಶದಲ್ಲಿ ಬೆಳೆಯುತ್ತೆ ಸರ್.
1: ಇದು ಒಣ ಬೇಸಾಯ ಬೆಳೆನಾ ಅಥವಾ?
0: ಇಲ್ಲ, ಒಣ ಬೇಸಾಯನೇ ಬೆಳೆ ಸರ್. ಸ್ವಲ್ಪ ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇರೋ ಪ್ರದೇಶದಲ್ಲಿ ಅರ್ಕ ಒಂದು ಬೆಳೆಯುತ್ತೆ. ಉಳಿದಿದ್ದೇನಿದೆ, ನಾವು ಉಳಿದ 4 ಥರ ಧಾನ್ಯಗಳು ಯಾವುದೇ ಇರಲಿ ಸರ್, ಈಗ ಒಟ್ಟು 10 ಅದಲ್ಲ, 10 9 ಧಾನ್ಯಗಳನ್ನ ನಾವು ಒಣ ಬೇಸಾಯ ಮೂಲಕವೇ ಬೆಳ್ಕೋಬಹುದು ಸರ್.
1: ಅಂದ್ರೆ ಒಟ್ಟು ಮಳೆ ಆಶ್ರಿತ?
0: ಮಳೆ ಆಶ್ರಿತ ಸರ್. ಒಂದು ಅಧಿಕ ಲಾಭ ಕಂಡ್ಕೋಬಹುದು ಸರ್, ಪ್ರತಿಯೊಬ್ಬರಿಗಲ್ಲಿ ನೀರಾವರಿ ಇರೋದಿಲ್ಲ. ಸೊ ಈ ಮಳೆ ಆಶ್ರಿತ ಇರುವುದರಿಂದ ಬಿಜಾಪುರದಿಂದ ಒಂದು ಒಳ್ಳೆಯ ಆದಾಯ ಗಳಿಸಬಹುದು ಸರ್ ರೈತರು.
1: ತುಂಬಾ ಸಂತೋಷ ದಯಾನಂದವ್ರೆ. ಅದೇ ರೀತಿ ಈ ಸಿರಿಧಾನ್ಯವನ್ನ ತಾವು ಬೆಳೆದ ಈ ಮೌಲ್ಯವರ್ಧನೆ ಮಾಡ್ತಾ ಇದ್ರಿ, ಇದರಿಂದ ಬೇಡಿಕೆನು ತುಂಬಾ ಇದೆ ಅಂತ ಹೇಳ್ತಾ ಇದ್ರಿ. ಈ ಸಿರಿಧಾನ್ಯಗಳ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳಕ ಮೌಲ್ಯವರ್ಧನೆ ಮಾಡಕ ಸರ್ಕಾರದ ಯೋಜನೆಗಳಿಂದ ಏನಾದ್ರೂ ಲಾಭ ಪಡ್ಕೊಂಡಿರಿ ತಾವು?
0: ಸದ್ಯಕ್ಕೆ ಯಾವ ಪಡ್ಕೊಂಡಿಲ್ಲ ಸರ್, ಅದರಲ್ಲಿ ಈಗ ಒಂದು ಕಾರ್ಯರೂಪಕ್ಕೆ ತರ್ತಾ ಇದ್ದೀನಿ ಸರ್. ಸ್ವಲ್ಪ ಅದು ಪ್ರೊಸೆಸಿಂಗ್ ಅಂಡರ್ ಪ್ರೊಸೆಸಿಂಗ್ ಇದೆ. ಸೊ FSSI ಅಂತ ಲೈಸೆನ್ಸ್ ಅಂಕರ್ ತೊಗೊಂಡಿದ್ದೇನೆ ಸರ್, ಈ ಮೌಲ್ಯವರ್ಧನೆ ಮಾರುಕಟ್ಟೆ ಮಾಡ್ಬೇಕಂತ ಏನೇನು ಲೈಸೆನ್ಸ್ ತೊಗೊಂಡಿದ್ದೇನೆ. ಸೊ ಅದ್ರಿಗೆ ಇನ್ನೊಂದಿಷ್ಟು ಪಡ್ಕೋಬೇಕಾದ್ರೆ ಅದರಲ್ಲ ನಮ್ಮ ಹೆಸರಲ್ಲಿ ಆಗೋ ಒಂದು ಕಾರ್ಯರೂಪಕ್ಕೆ ನಡೀತಾ ಇದೆ ಸರ್. ಅದೇ ಹಿರಿಯರು ಸ್ವಲ್ಪ
1: ತುಂಬಾ ಸಂತೋಷದ ಏನಂದ್ರೆ, ಅದೇ ರೀತಿ ಈಗ ತಾವು ಈ ಮೌಲ್ಯವರ್ಧನೆ ಮಾಡ್ಬೇಕಂದ್ರ ಎಲ್ಲಾದ್ರೂ ತರಬೇತಿಯನ್ನು ಪಡ್ಕೊಂಡಿರಿ?
0: ತರಬೇತಿ ನನಗೆ KVKಯಲ್ಲಿ ಮೇಡಮ್ ಅವ್ರು ಭೇಟಿಯಾಗಿದ್ವಿ, ಶ್ವೇತಾ ಮನ್ನಿಕೇರಿ ಅವರಿಗೆ, ತುಂಬಾ ಅವರಿಗೆ ಋಣಿಯಾಗಿದೆ ಸರ್. ಸೊ ನಾವು ಬೆಳೆದಂತ ಬೆಳೆನ ಹೋಗಿ ಕೆಶಿಯಿಂದ ಹಾವೇರಿಯಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದೆ, ಅಲ್ಲಿ ಹೋಗಿ ಹಾಕ್ಸ್ಕೊಂಬಂದಿದ್ವಿ. ಅವ್ರ ಮುಖಾಂತರ ಬೈ ಪ್ರಾಡಕ್ಟ್ ಮಾಡ್ಕೋರಿ ಅಂತ ಹೇಳಿದ್ರು. ಸೊ ನಮ್ದು ಮನೆಯಲ್ಲಿ ಹಿರಿಯರಿದ್ರು, ಅವರೆಲ್ಲ ಹಿಂದಿನ ಕಾಲದಲ್ಲಿ ಇದೆಲ್ಲ ಬಳಕೆ ಮಾಡಿದ್ವಿ, ಅದರಿಂದ ತಯಾರು ಮಾಡ್ಕೊಂಡಿದ್ದೀನಿ ಸರ್. ನಾನೇ ಖುದ್ದಾಗಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಇವೆಲ್ಲ ನೋಡ್ಕೇಶನ್ ಕಲ್ತಿದ್ದೀವಿ ಸರ್.
1: ದಯಾನಂದ ಅವರೇ, ಇಷ್ಟು ವರ್ಷದ ತಮ್ಮ ಕೃಷಿ ಅನುಭವದಲ್ಲಿ ಈ ಕೃಷಿಯಲ್ಲಿ ಏನಾದರೂ ಸಮಸ್ಯೆಗಳು ಅದಾವ ಅನ್ನೋದಂತ ಏನಾದರೂ ತಾವು ಹೇಳ್ಬೋದಾ?
0: ಹಾಂ ಸರ್, ಕೃಷಿಯಲ್ಲಿ ಖಂಡಿತವಾಗಿದೆ. ಮೊದಲೇದು ಜಾಯಿಂಟ್ ಫ್ಯಾಮಿಲಿ ಸರ್, ಈ ಯಾವ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅಂದ್ರೆ ಮೊದಲೆಲ್ಲ ತುಂಬು ಕುಟುಂಬ
1: ಇರುತ್ತೆ,
0: ಕೃಷಿ ಮಾಡಕ್ ಅನುಕೂಲ ಆಗುತ್ತೆ ಸರ್. ಒಬ್ಬೊಬ್ಬರು ಒಂದೊಂದು ಉದ್ಯೋಗನ ಅಲಂಕರಿಸ್ತಿದ್ದೆ ಸರ್, ಹೈನುಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಲಿಂಕ್ ಇತ್ತು ಸರ್. ಆಹಾರ ಸರಪಳಿ ಏನಂತಾರಲ್ಲ ಅದೆಲ್ಲ ಪ್ರತಿಯೊಂದು ತುಂಬು ಕುಟುಂಬದಲ್ಲಿತ್ತು, ಒಬ್ಬೊಬ್ಬರು ನೋಡ್ಕೊಂಡು ಹೋಗ್ತಾ ಇದ್ರು. ಈಗೆಲ್ಲ ಒಂಟಿ ಜೀವ ಸರ್, ಎತ್ತುಗಳಿಲ್ಲ, ಟ್ರ್ಯಾಕ್ಟರ್ ಅದಾವ, ಎಲ್ಲ ಒಂಟಿ ಜೀವನ ಮಾಡ್ತಾ ಇದ್ದೇವೆ. ಅದೊಂದು ಸರ್, ಈಗೆಲ್ಲ ಬೆಳೆಗಳನ್ನು ಬೆಳಿತೀವಿ ಸರ್, ಅದಕ್ಕೆ ನಾವು ಮೌಲ್ಯವರ್ಧನೆ ಒಂದು ಮಾಡೋದಿಲ್ಲ ಸರ್. ಡೈರೆಕ್ಟ್ ಆಗಿ ಏನು ಮಾಡ್ಬಿಡ್ತೀವಿ, APMC ಕೊಟ್ಟು ಬಿಡ್ತೀವಿ. ಯಾವ ಎಷ್ಟು ಬೆಳೆ ಇದೆ ಅದು ನಮ್ಗೆ ಬೆಂಬಲ ಬೆಲೆ ಅಂಕರ್ ಸಿಗ್ತಾ ಇಲ್ಲ ಸರ್. ಈ ಸಿರಿಧಾನ್ಯಗಳಲ್ಲಿ ಅಂಕರು ಇಲ್ಲ, ರಾಗಿ ಒಂದಿದೆ ಬೆಂಬಲ ಬೆಲೆ, ಉಳಿದಿದ್ದು ಯಾವುದಕ್ಕೂ ಇಲ್ಲ ಸರ್. ಸೊ ಅದಕ್ಕೆ ನಾವು ಮಾಡ್ಬಿಡ್ತೀವಿ, ಎಷ್ಟಿದೆ ಅಷ್ಟು ಮಾರ್ಬಿಡ್ತೀವಿ. ಅದೊಂದು ಸರ್. ಮತ್ತೆ ನಾವು ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಸರ್, ಬೀಜನ ಹಿಡ್ಕೊಂಡು ಎಲ್ಲನೂ ರಾಶಿ ಮಾಡೋವರೆಗೂ ನಾವೆಲ್ಲ ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದೀವಿ ರೈತರು. ಸೊ ಅದನ್ನು ನಾವು ಬಿಡಬೇಕಾಗಿತ್ತು ಸರ್, ಅದೊಂದು ದೊಡ್ಡ ಸಮಸ್ಯೆ. ನಾವೇ ಸ್ವಾವಲಂಬಿ ದೇಸಿ ಬೀಜಗಳನ್ನು ನಾವು ಸಂರಕ್ಷಣೆ ಮಾಡೋದು ಕಲಿಬೇಕಾಗಿತ್ತು ಸರ್, ನಾವು ಪ್ರತಿಯೊಬ್ಬ ರೈತರಾಗಿ. ಅದೊಂದು ಕಲ್ತೀವಿ ಅಂದರೆ ನಾವು ಸ್ವಾವಲಂಬಿ ರೈತರ ಆಗೋಣ ಅಂತೇಳಿ ಒಂದು ಆಸೆ ಸರ್.
1: ತುಂಬಾ ಸಂತೋಷದ ಏನಂದ್ರೆ, ಅದೇ ರೀತಿ ಈಗ ತಾವು ಬೀಜಗಳನ್ನ ಸಂಸ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಇದನ್ನ ತಾವು ಈ ಬೆಳೆಗಳ ಸಿರಿಧಾನ್ಯಗಳಿಗೆ ಬೀಜೋಪಚಾರದವ್ರು ಏನಾದ್ರು ಮಾಡ್ತೀರಾ?
0: ಬೀಜೋಪಚಾರ ಮಾಡ್ತೀನಿ ಸರ್.
1: ಯಾವ ರೀತಿ ಮಾಡ್ತೀರಿ?
0: ಬೀಜಾಮೃತ ಅಂತೇಳಿ ಒಂದು ಮಾಡ್ತೀನಿ ಸರ್, ಸಗಣಿ ಒಂದು 5 kg, ಅದನ್ನ ರಾತ್ರಿಯಲ್ಲಿ ಬಟ್ಟೆಯಲ್ಲಿ ಒಂದು 15 liter ನೀರಿನಲ್ಲಿ ಮುನುಗಿಸಿ ಇಡ್ತೀನಿ ಸರ್, ಬಟ್ಟೆ ಕಟ್ಟಿ. ತದನಂತರ ಮರುದಿವಸ ಒಂದು 5 liter ನಾವು ನೀರು ಹಾಕೊಂಡು ಕೇಶಿಂದ ಒಂದು ಗಂಜಲ ಸರ್, ಆಕಳದ ಗಂಜ ಪ್ಯೂರ್ ಸರ್, ನಾವು ದೇಸಿ ಆಕಳನ್ನ ನಾವು ಸಾಕ್ತೀವಿ ಸರ್. ಸೊ ಅದು ಗಂಜಲನ್ನ 5 liter ಹಾಕೊಂಡು ರಾತ್ರಿಯಲ್ಲಿ ಸ್ವಲ್ಪ ಒಂದು

0: ಗ್ರಾಮಷ್ಟು ಸುಣ್ಣ ಸರ್ ಕಲಸಿಡಬೇಕು, ಮೃದು ಸಾದನ್ನ ಹಾಕೊಂಡು ಕೇಶಿಂದ ಸರಿಯತ್ನೆ ತಿರುಗಿಸಿ ಮತ್ತೊಂದು ಉತ್ತಿನ ಮಣ್ಣು ಒಂದಿಷ್ಟು ಹಾಕೋಬೇಕು ಸರ್. ಇವೆಲ್ಲ ಮಿಶ್ರಣ ಮಾಡಿ ಕೇಶಿಂದ ನಮಗೆ ಬೀಜೋಪಚಾರ ಮಾಡ್ಕೋಬೇಕಾಗತ್ತೆ ಸರ್. ಆ ಥರ ಒಂದು ಪದ್ಧತಿ ಇದೆ ಸರ್. ಇಲ್ಲ ಅಂದರೆ ನಾವು ಬೀಜ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಬಟ್ಟೆ ಕಟ್ಟೋದ್ರಿಂದ ಅದೊಂದು ಲಾಭ ಇದೆ ಸರ್. ಎರಡು ಪ್ರೊಸೆಸ್ ಹಿಂಗಿದೆ, ನಾ ಎರಡರಲ್ಲಿ ಯಾವುದು ಸಿಗುತ್ತೋ ಅದನ್ನ ಆ ಸಮಯದಲ್ಲಿ ಮಾಡ್ಕೋತೀನಿ ಸರ್.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈಗ ಗಂಜಲ ಹಣ್ಣು ಬೇಕು ಅಂತೇಳಿ, ಇವುಗಳಿಗೆ ಹಸು ಬೇಕು ಗಂಜಲ ಬೇಕು, ತಾವು ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಾ?
0: ಅಂದ್ರೆ ಈ ಸಣ್ಣ ಸಣ್ಣ ಅದಾವ, ಅಂದ್ರೆ ಹೈನುಗಾರಿಕೆನ ಮಾಡಿಲ್ಲ ಸರ್. ಮುಂದೆ
1: ಮಾಡ್ಬೇಕನ್ನೋದೊಂದು ತಮ್ಮ ಒಂದು ಆಸೆ ಇದೆ
0: ಅಂದ್ರೆ ಅದರಿಂದ ನಾನು ಗೊಬ್ಬರ ತಯಾರು ಮಾಡ್ಕೋತೀನಿ ಸರ್. ಎರೆಹುಳು ಗೊಬ್ಬರನ ತಯಾರು
1: ಮಾಡ್ತೀನಿ. ಈಗ ಸಂಪೂರ್ಣ ಸಾವಯವ ಬರ್ಬೇಕಂದ್ರೆ ಹಸುಗಳ ಅವಶ್ಯಕತೆ ಬಹಳ ಇದೆ,
0: ತುಂಬಾ ಮುಖ್ಯ.
1: ಮನೆಯಲ್ಲಿ ಎತ್ತುಗಳು ಬೇಕು, ಆಕಳುಗಳು ಬೇಕು, ಅದರಲ್ಲಿ ದೇಸಿ ಆಕಳುಗಳ ಮಹತ್ವ ಬಹಳ ಇದೆ.
0: ಹೌದು ಸರ್.
1: ಇವೆಲ್ಲ ತಾವು ಸಾಕ್ಬೇಕು ಅನ್ನುವಂತ ಆಸೆ ಏನಾದ್ರೂ ಇದೆ?
0: ಸಾಕ್ತಾ ಇದ್ದೀನಿ ಸರ್. ಸದ್ಯಕ್ಕೆ ಎರಡು ಇದಾವೆ ಸರ್, ಅದನ್ನ ಸ್ವಲ್ಪ ಮುಂದೆ
1: ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ತಮ್ಮ ಆಸೆ.
0: ಒಂದು ಆಕಳ ತಗೊಂಡಿದೆ ಸರ್, ಗಬ್ಬಿದೆ, ಇನ್ನೊಂದು ತಿಂಗಳಲ್ಲಿ ಕವರ್ ಹಾಕುತ್ತೆ.
1: ತುಂಬಾ ಸಂತೋಷದ ಏನಂದ್ರೆ ಈ ಸಿರಿಧಾನ್ಯಗಳ ಕುರಿತು ಮುಂದಿನ ಯೋಜನೆಗಳನ್ನು ಏನಾದರೂ ತಾವು ರೂಪಿಸಿಕೊಂಡಿರಿ?
0: ಅದೇ ಸರ್, ಈಗೆಲ್ಲ ಮೌಲ್ಯವರ್ಧನೆ ಈಗ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಸರ್. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು
1: ಬೇಕು ಅಂತೇಳಿ, ಇವುಗಳಿಗೆ ಹಸು ಬೇಕು ಗಂಜಲ ಬೇಕು, ತಾವು ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಾ?
0: ಅಂದ್ರೆ ಈ ಸಣ್ಣ ಸಣ್ಣ ಅದಾವ, ಅಂದ್ರೆ ಹೈನುಗಾರಿಕೆನ ಮಾಡಿಲ್ಲ ಸರ್. ಮುಂದೆ
1: ಮಾಡ್ಬೇಕನ್ನೋದೊಂದು ತಮ್ಮ ಒಂದು ಆಸೆ ಇದೆ
0: ಅಂದ್ರೆ ಅದರಿಂದ ನಾನು ಗೊಬ್ಬರ ತಯಾರು ಮಾಡ್ಕೋತೀನಿ ಸರ್. ಎರೆಹುಳು ಗೊಬ್ಬರನ ತಯಾರು
1: ಮಾಡಿ. ಈಗ ಸಂಪೂರ್ಣ ಸಾವಯವ ಬರ್ಬೇಕಂದ್ರೆ ಹಸುಗಳ ಅವಶ್ಯಕತೆ ಬಹಳ ಇದೆ,
0: ತುಂಬಾ ಮುಖ್ಯ.
1: ಮನೆಯಲ್ಲಿ ಎತ್ತುಗಳು ಬೇಕು, ಆಕಳುಗಳು ಬೇಕು, ಅದರಲ್ಲಿ ದೇಸಿ ಆಕಳುಗಳ ಮಹತ್ವ ಬಹಳ ಇದೆ.
0: ಹೌದು ಸರ್.
1: ಇವೆಲ್ಲ ತಾವು ಸಾಕ್ಬೇಕು ಅನ್ನುವಂತ ಆಸೆ ಏನಾದ್ರೂ ಇದೆ?
0: ಸಾಕ್ತಾ ಇದ್ದೀನಿ ಸರ್. ನಾನು ಸದ್ಯಕ್ಕೆ ಎರಡು ಇದಾವೆ ಸರ್, ಅದನ್ನ ಸ್ವಲ್ಪ ಮುಂದೆ
1: ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ತಮ್ಮ ಆಸೆ.
0: ಒಂದು ಆಕಳ ತಗೊಂಡಿದೆ ಸರ್, ಗಬ್ಬಿದೆ, ಇನ್ನೊಂದು ತಿಂಗಳಲ್ಲಿ ಕವರ್ ಹಾಕುತ್ತೆ.
1: ತುಂಬಾ ಸಂತೋಷದ ಏನಂದ್ರೆ ಈ ಸಿರಿಧಾನ್ಯಗಳ ಕುರಿತು ಮುಂದಿನ ಯೋಜನೆಗಳನ್ನು ಏನಾದರೂ ತಾವು ರೂಪಿಸಿಕೊಂಡಿರಿ?
0: ಅದೇ ಸರ್, ಈಗೆಲ್ಲ ಮೌಲ್ಯವರ್ಧನೆ ಈಗ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಸರ್. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಒಂದು ತುಂಬಾ ಆಸೆ ಇದೆ.
1: ಅಂದ್ರೆ ಅದೇ ಯಾವ ರೀತಿ ಮಾಡ್ಬೇಕಂತೀರಿ?
0: ಅಂದ್ರೆ ನಮ್ದೇ ಒಂದು ಓನ್ ಬ್ರ್ಯಾಂಡ್ ಮಾಡ್ಕೊಂಡು, ಸೊ ಇದಕ್ಕಂದ್ರೆ ಎಲ್ಲಾನು ಲಿಂಕ್ ಇರ್ಬೇಕಂದ್ರೆ ಸಿರಿಧಾನ್ಯ ಮೂಲಕವೇ ಸ್ವಲ್ಪ ಅಂದ್ರೆ ನಾವು ಬೆಳೆಯುವಂತ ಬೆಳೆನ ಮೌಲ್ಯವರ್ಧನ ಮಾಡ್ಬೇಕಂತ ವಿಚಾರ ಇದೆ. ಈಗ ಫಸ್ಟ್ ಈ ಸಿರಿಧಾನ್ಯದಲ್ಲಿ ಮಾಡಿದ್ದೇನೆ, ನೆಕ್ಸ್ಟ್ ತೊಗರಿ ಆಗಿರ್ಬೋದು, ಅಜ್ವಾನಿಂದ ಈ ತರ ಒಂದು ಪ್ಲಾನಿಂಗ್ ಮಾಡ್ಕೋಬೇಕಂತ ಒಂದು ಇದೆ ಸರ್ ಯೋಜನೆ.
1: ಅಂದ್ರೆ ಪೂರ್ವಜರು ಕೃಷಿಯನ್ನ ಮರುಬಳಕೆ ಮಾಡ್ಕೊಂಡು ತಾವು ಕೃಷಿಯನ್ನ ಸಾವಯವದತ್ತ ತೆಗೆದುಕೊಂಡು ಹೋಗ್ಬೇಕು ಒಂದು ಆಸೆ ತಮ್ಮದಿದೆ. ತುಂಬಾ ಸಂತೋಷ ಅದ ಏನಂದವ್ರೆ. ಅದೇ ರೀತಿ ಇಷ್ಟೆಲ್ಲ ತಮ್ಮ ಕೃಷಿಯ ಸಾಧನೆಯನ್ನು ಕಂಡ ಯಾವ್ಯಾವ ಪ್ರಶಸ್ತಿಗಳು ತಮಗೆ ಲಭಿಸ್ಯಾವ?
0: ಅದೇ ಸರ್, ನಂದು ಮಿಲೆಟ್ಸ್ ಬೇಸಿನ ಮೇಲೆ ಒಂದಿಷ್ಟು ಕಾಂಪಿಟೇಷನ್ ಇಟ್ಟಿದ್ದೆ ಸರ್, ಫುಡ್ ಕಾಂಪಿಟೇಷನ್ಗಳಲ್ಲಿ. ಸೊ ಅದರಲ್ಲಿ ಭಾಗವಹಿಸಿದ್ದೆ ಸರ್, ಇಲ್ಲಿ ಜಿಲ್ಲಾ ಮಟ್ಟದ ಬಿಜಾಪುರದಲ್ಲಿ ಭಾಗವಹಿಸಿದೆ, ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಆಮೇಲೆ ಧಾರವಾಡದಲ್ಲಿ ಕೃಷಿ ಮೇಳದಲ್ಲಿ ಎರಡು ಸತನೂ ಭಾಗವಹಿಸಿದ್ದೆ ಸರ್, ಅಲ್ಲಿ ಫಸ್ಟ್ ಮತ್ತು ಥರ್ಡ್ ಪ್ರೈಸು ಬಂದಿದೆ ಸರ್ ನನಗೆ. ಸೊ ಸಿರಿಧಾನ್ಯ ಮೂಲಕ ಮಾಡಿದ್ದೆ ಸರ್. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದಾಗ ಸೇವ್ ಪುರಿ ಮಾಡ್ಕೊಂಡಿದ್ದೆ ಸರ್, ಪಾನಿಪುರಿ. ಈಗ ತೆಚ್ಚುವ ಹೆಣ್ಮಕ್ಳಿಗೆ ಫೇವ್ರೇಟ್ ಸರ್, ಸವಣಿಯಿಂದ ಪಾನಿಪುರಿ ಸೇವ್ ಮಾಡ್ಕೊಂಡೋಗಿದ್ದೆ. ಸೊ ಅದರಲ್ಲಿ ಸೆಕೆಂಡ್ ಸ್ಥಾನ ಲಭಿಸಿತ್ತು ಸರ್. ಅಲ್ಲಿ ಬಿಸಿಬೇಳೆ ಬಾತು ಒಂದಿಷ್ಟು ತಯಾರು ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಬಂದಿದೆ ಸರ್.
1: ತುಂಬಾ ಸಂತೋಷದ ಏನಂದವ್ರೆ. ಅದೇ ರೀತಿ ಈ ಮುಂದೆ ನಮ್ಮ ಯುವ ರೈತರು ಕೃಷಿ ಕಡೆ ಬರಬೇಕು, ಸಿರಿಧಾನ್ಯಗಳನ್ನ ಬೆಳಿಬೇಕು, ಸಾವಯವ ಕೃಷಿ ಮಾಡಬೇಕು ಅನ್ನೋಂಥವ್ರಿಗೆ ತಾವು ಏನು ಕಿವಿ ಮಾತು ಹೇಳಕ್ ಬಯಸ್ತೀರಿ?
0: ಸರ್, ನೀವು ರೈತರು ಈಗಿನ ರೈತರು ಯಾವುದೇ ಬೆಳೆ ಬೆಳೆಯಿರಿ ಸರ್, ಬೆಳೆಯೋದಕ್ಕೇನು ಬೇಡ ಅಂತಿಲ್ಲ. ಸೊ ಸಂಪೂರ್ಣವಾಗಿ ಸಾವಯವದಿಂದ ಮಾಡ್ಕೋರಿ ಅಂತ ಹೇಳ್ತೇನೆ. ಸೊ ಮನೆಗೆ ಏನು ಬೇಕಾಗಿದೆ, ಇವು ಧಾನ್ಯಗಳು ಸಿರಿಧಾನ್ಯಗಳು, ಇದರಿಂದ ಆರೋಗ್ಯ ಒಂದು ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಈ ಸಿರಿಧಾನ್ಯ ಬಳಸೋದ್ರಿಂದ ಇನ್ನೊಂದು ಏನಪ್ಪ ಅಂತಂದರೆ ಅನುವಂಶ ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು ಸರ್. ಅದು ಮತ್ತೆ ತುಂಬ ಮುಖ್ಯವಾಗಿ ಈಗ ಹುಟ್ಟೋ ಮಕ್ಕಳು ಎಲ್ಲ ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ ಸರ್, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಎಲ್ಲರೂ ವಿದ್ಯಾವಂತರಾಗಿದ್ದೆ ಸರ್, ಮೊದಲಿನ ಥರ ಇಲ್ಲ. ಸೊ ಮೊದಲ ಹಿರಿಯರು ನೋಡುತ್ತಾ ಇದ್ರೆ ಅವರು ಬುದ್ಧಿವಂತರ ಏನೋ ಅನ್ಸುತ್ತೆ ಸರ್ ನನಗೆ, ನನ್ನ ಪ್ರಕಾರ. ಯಾಕಂದ್ರೆ ನಾವು ಬರೀ ಒಂದಕ್ಕೆ ನಾವು ವಿದ್ಯಾಭ್ಯಾಸ ಮಾಡ್ತಿದ್ವಿ, ಅವಾಗೆಲ್ಲ ಸಕಲ ಕಾಲ ಒಲ್ಲೊಬ್ಬರು ಇದ್ದರು ಸರ್, ಈಗ ಆತ ಯಾತರೂ ಇಲ್ಲ. ಸೊ ಅದಕ್ಕೆ ಕೃಷಿ ಬರ್ಬೇಕಪ್ಪ ಅಂದ್ರೆ ಯಾವುದೇ ರೈತರು ಎಲ್ಲರೂ ನಮ್ಮ ಮನೆಗೆ ಏನು ಬೇಕಾದಷ್ಟು ಬೆಳ್ಕೊಂಡು ನಾನು ಸಿರಿಧಾನ್ಯಗಳು ಬೆಳ್ಕೊಂಡು ಈಗೆಲ್ಲ ಕಣ್ಮೆ, ಈಗ ಜೋಳನೂ ಕಣ್ಮೆ ಆಗ್ತಿದೆ ಸರ್. ಬಿಜಾಪುರ ನಮ್ಮ ಜೋಳ ಯಥೇಚ್ಛವಾಗಿ ಸಜ್ಜೆ ಆಗಿರ್ಬೋದು, ಇವೆಲ್ಲ ನಾವು ಕಬ್ಬು ಬಂದಾಗಿಂದ ಕಡಿಮೆ ಮಾಡ್ತಾ ಇದ್ದೆ ಸರ್. ಯಾವಾಗ ಬೆಳಿತೆ ಅಂದ್ರೆ ಏನು ಪಕ್ಷಿಗಳು ತಿನ್ಬಿಡ್ತಾವ ಅಂತ ಹೇಳ್ತಾರೆ ಸರ್. ಈ ಸಿರಿಧಾನ್ಯಗಳ ಇಳುವರಿ ಯಾಕಿಲ್ಲ, ಇವೆಲ್ಲ ಈ ಧಾನ್ಯಗಳಿಗೆ ಯಾಕೆ ಇಳುವರಿ ಕಡಿಮೆ ಅಂದ್ರೆ ಎಲ್ಲೋ ಒಬ್ಬ ರೈತ ಹಾಕ್ಬಿಡ್ತಾನೆ, ಪಕ್ಷಿಗಳು ಎಲ್ಲ ಬಂದು ಅಲ್ಲೇ ಕುಂತು ತಿಂದು ಹೋಗ್ಬಿಡ್ತಾವೆ. ಸೊ ಅವಾಗ ಏನ್ ಅನ್ಸ್ಬಿಡ್ತೈತಿ, ಎಲ್ಲ ಪಕ್ಷಿಗಳು ತಿಂತಪ್ಪ ನಮ್ಗೆ ಸಿಗಂಗಿಲ್ಲ ಅಂದ್ರೆ ಒಬ್ಬನೇ ಹಾಕಿದ ಅಂದ್ರೆ ಪಕ್ಷಿಗಳು ಸಹಜ ಅಲ್ಲ, ಅವಕ್ಕೂ ಕೊಟ್ಟು ಜೀವನ ಮಾಡ್ಬೇಕಾಗಿದೆ.
1: ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೀತಾ
0: ಇದ್ರೆ ಪಕ್ಷಿಗಳಿಗೆ ಅಂದ್ರೆ ಕಡಿಮೆ ಅಂದ್ರೆ ಎಲ್ಲ ಕಡೆ ತಿಂದು ಹೋಗ್ತಾ ಇದೆ ಸರ್. ಅದಕ್ಕೆ ನಮ್ಗೇನ್ ಬೇಕು ಅಷ್ಟು ಬೆಳಕು, ಒಂದು ವಾಣಿಜ್ಯಗಳು ಬೆಳೆ ನೀವು ಬೇಡ ಅಂತ ಇಲ್ಲ ಸರ್, ಸಾವಿರ ರೂಪದಲ್ಲಿ ತೊಗೊಂಬರ್ರಿ. ಸಾವಿರ ರೂಪದಲ್ಲಿ ತೊಗೊಂಬಂದ್ರೆ ಈಗ 500-600 ಅಡಿ ನಾವು ಬೋರ್ವೆಲ್ ಹಾಕ್ತಾ ಇದ್ದೇವೆ, ಮುಂದೆ ಎಷ್ಟು ಹೋಗೋದು ಗೊತ್ತಿಲ್ಲ, ಗಿಡ ಮರಗಳು ಕಣ್ಮರೆ ಆಗ್ತಿದ್ದೇವೆ. ಸೊ ನಮ್ದು ಏನೈತೆ, ಕಾಡು ಕೃಷಿಗಳನ್ನು ಹೊಲದಲ್ಲಿ ಗಿಡಗಳನ್ನು ಯಥೇಚ್ಛವಾಗಿ ಬೆಳ್ಕೊಂಡು ಕೇಶಿಂದ ನಾವು ಸಾವಯವ ಕೃಷಿ ಮಾಡ್ತಾ ಬಂದರೆ ಖಂಡಿತವಾಗಿ ಮುಂದಿನ ಪೀಳಿಗೆಗಿಂತ ಹೆಚ್ಚಾಗಿ ನಾವು ಅನುಭವಿಸೋಣ ಸರ್, ಅನುಭವಿಸಿ ಕೇಶಿಂದ ಇನ್ನೊಬ್ಬರಿಗೆ ಕೊಟ್ಟು ಹೋಗೋಣಂತ.
1: ತುಂಬ ಸಂತೋಷದ ಏನಂದ್ರೆ, ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಈಗ ಪೂರ್ವಜರ ಕೃಷಿ ಚಟುವಟಿಕೆಗಳನ್ನು ನಾವು ಮರು ಅಳವಡಿಸಿಕೊಂಡು ನಮ್ಮ ಒಂದು ಕೃಷಿಯಲ್ಲಿ ನಾವು ಸುಧಾರಣೆ ಆದ್ರೆ ನಮ್ಮ ಮುಂದೆ ನಮ್ಮ

0: ಕೃಷಿ ಬದುಕು ಹಸನಾಗಿರ್ತದೆ ಅಂತ ಅವ್ರು ಹೇಳ್ತಾ ಇದ್ರಿ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಯಾರಾದರೂ ಯುವ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕಾದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಹಾಂ ಸರ್, ಖಂಡಿತವಾಗಿ ಕೊಡ್ತಾ ಇದ್ದೀನಿ ಸರ್. 7481-9912-0 ಸರ್.
0: ಆತ್ಮೀಯರೇ, ದಯಾನಂದ್ ನಾಗರಾಳ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 7491-9812-0 ಈ ನಂಬರ್ಗೆ ಕರೆ ಮಾಡಿ ದಯಾನಂದ್ ನಾಗರಾಳ್ ಅವ್ರ ಜೊತೆ ಮಾತಾಡಿ ಅವರಿಂದ ಈ ಸಿರಿಧಾನ್ಯಗಳನ್ನು ಕುರಿತು ಅದರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಾವು ಮಾಹಿತಿಯನ್ನು ಪಡ್ಕೋಬೋದು. ದಯಾನಂದ್ ನಾಗರಾಳ್ ಅವರೇ, ಇಲ್ಲಿ ತನಕ ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ರೈತರಿಗೆ ಸಿರಿಧಾನ್ಯಗಳ ಕುರಿತು ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಸಾವಯವ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್. ನಾವು ಕೂಡ ಆಕಾಶವಾಣಿ ಕೇಳೋಗರು ಸರ್. ನಮ್ಮ ತಂದೆಯವರ ಪ್ರೇರಣೆಯಿಂದ ನಾವು ಆಕಾಶವಾಣಿ ಎಲ್ಲ ಕೇಳ್ತಾ ಇದ್ದೀವಿ. ಸೊ ಇದೊಂದು ಅವಕಾಶ ಕೊಟ್ಟಿರುವಂಥ ನಿಮಗೆ ಕೂಡ, ಸಿಬ್ಬಂದಿ ವರ್ಗಕ್ಕೂ ಕೂಡ ತುಂಬ ಋಣಿಯಾಗಿದ್ದೇನೆ ಸರ್.
0: ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯರನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಆನಂದ್ ನಾಗಪ್ಪ ಜೋಗಿ ಮತ್ತು ತಂಡದವರಿಂದ ಕಿನ್ನರ ಜೋಗಿ ಪದಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಆನಂದ್ ನಾಗಪ್ಪ ಜೋಗಿ ಮತ್ತು ತಂಡದವರಿಂದ ಕಿನ್ನರ ಜೋಗಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೋಕೋ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಔಷಧಿ ಸುಗಂಧ ದ್ರವ್ಯ ಬೆಳೆಗಳು ಪ್ಲಾಂಟೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ನಾರಾಯಣ್ಪುರ್ ಅವರಿಂದ ಮಾಹಿತಿ ಇದೆ. ಇದು ಆಕಾಶವಾಣಿ ವಿಜಯಪುರ, ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು ಶೇಕಡ 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ

0: 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ಧಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯ ಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ದ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಮ್ಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು, ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟ್ರೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್

ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಐವರು ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15ರವರೆಗೆ ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಇಬ್ಬರು ಭೌತಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮೇ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ ಜೂನ್ 21ರಂದು ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌಂಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ ಟಿ20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19ರಿಂದ ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:05 ಗಂಟೆ

0: ಆಕಾಶವಾಣಿ ವಿಜಯಪುರ, ಸಮಯ 7:45:45. ಈಗ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆರಂಭದಲ್ಲಿ ಕೇಳಿ ಬಚ್ಚನ್ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಸಂಗೀತ ವಿ ಹರಿಕೃಷ್ಣ ಅವರದು. ಸಾಹಿತ್ಯ ಜಯಂತ್ ಕೈಕಣಿ.

ಇನ್ನೀಗ ಕೇಳಿ ಗೂಗ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಚರಣ್ ಮತ್ತು ಅಪೂರ್ವ. ಸಾಹಿತ್ಯ ಕವಿರಾಜ್ ಅವರದು. ಸಂಗೀತ ಜೋಸ್ವಾ ಶ್ರೀಧರ್.

0: ಈಗ ನಿಮ್ಗೆ ಲೈಟ್ ಬೇಕಾಗಿತ್ತು ಹೇಳಿ.
1: ಜಗ್ಗುದಾದ ಚಿತ್ರದ ಗೀತೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಹಾಡಿದ್ದಾರೆ ಸೋನು ನಿಗಮ್.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಎಂದೆಂದಿಗೂ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಈ ಗೀತೆಗೆ ಕೆ ಕಲ್ಯಾಣ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಈಗ ಸಕ್ಕರೆ ಚಿತ್ರದ ಗೀತೆ, ಸೋನು ನಿಗಮ್ ಮತ್ತು ನಂದಿಕಾ ಅವರು ಹಾಡಿರುವ ಈ ಯುಗಳ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಈಗ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರು ಹಾಡಿರುವ ಅಂಬರೀಷ ಚಿತ್ರದ ಯುಗಳಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಜಯಂತ್ ಕೈಕಿಣಿಯವರ ಪದಪುಂಜಗಳಿಗೆ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ. ಕೇಳಿ ಬರಲಿರುವ ಧ್ವನಿ ಸೋನು ನಿಗಮ ಅವರದು. ಚಿತ್ರ ಮುಗುಳು ನಗೆ.

ಈಗ ದೊಡ್ಡ ಮನೆ ಹುಡುಗ ಚಿತ್ರದ ಗೀತೆ, ಜಯಂತ್ ಕೈಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಕಾರ್ತಿಕ್ ಮತ್ತು ಶ್ವೇತಾ ಮೋಹನ್.

ಈಗ ಮಿಸ್ಟರ್ ಆ್ಯಂಡ್ ಮಿಸ್ಸೆಸ್ ರಾಮಾಚಾರಿ ಚಿತ್ರದ ಗೀತೆ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರೋ ಈ ಗೀತೆಗೆ ಗೌಸ್ ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಮೊದಲಿಗೆ ಕೇಳಿ ಜುಡುವಾ ಚಿತ್ರದ ಗೀತೆ. ಕುಮಾರ್ ಸಾನು ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಈ ಗೀತೆಗೆ ದೇವ್ ಕೊಹ್ಲಿ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತವಿದೆ. ಕೇಳಿ ಜುಡುವಾ ಚಿತ್ರದ ಗೀತೆ.

ದೇವ್ ಕೌಲಿಯರ ಸಾಹಿತ್ಯದ ಇನ್ನೊಂದು ಗೀತೆ, ಚಿತ್ರ ಹಮ್ ಆಪ್ಗೆ ಹೈ ಕೌನ್. ರಾಮ್ ಲಕ್ಷ್ಮಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಹಮ್ ಆಪ್ಕೆ ಹೈಕೌನ್ ಚಿತ್ರದ ಇನ್ನೊಂದು ಗೀತೆ. ಲತಾ ಮಂಗೇಶ್ಕರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತ, ದೇವ್ ಕೊಹ್ಲಿ ಅವರ ಸಾಹಿತ್ಯವಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಯಿತು. ಈಗ ಸಮಯ 8:45 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಮೊದಲಿಗೆ ಹಿಂದಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: And now, before we end the bulletin, the headlines once again. Government forms panel to probe into procurement of services for on-screen marking system by CBSE, appoints Lokhande Prashant Sitaram as CBSE chairperson. India rejects third-party involvement in resolving boundary matters with Nepal. India successfully flight tests indigenous Rudram 2 air-to-surface missile. Prasar Bharati's Waves OTT crosses 1 crore users within 2 years of launch. 21 people killed in Russian strikes across Ukraine. And in women's cricket, India to take on hosts England in third and final T20 international at Taunton tonight. That is all in the news at 9. Good night.
1: ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಕವಿ ಕುವೆಂಪು ವಿರಚಿತ ಗೀತೆ ನೀ ನನ್ನ ಬಳಿಯಿರಲು.

ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇರುವಿರಿ. ಇನ್ನೀಗ ಕೇಳೋಣ ಮಳೆಯು ಬಂದು ನಿಂದಿರುವ, ಕವಿ ಡಾಕ್ಟರ್ ಡಿ ಎಸ್ ಕರ್ಕಿ.

ಎನ್ನುವಾಗ ಇಂತಹ ಹರಿಭಕ್ತಿಯನ್ನ ಹೇಗೆ ಮಾಡಬೇಕು, ಹರಿಭಕ್ತಿಯನ್ನ ಮಾಡಿದಾಗ ಯಾವಾಗ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿದ್ರೆ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ, ಅಧಿಕಸ್ಯ ಅಧಿಕ ಫಲಂ ಎಂಬುದಾಗಿ. ಈ ವಿಷಯವನ್ನ ಮುಖ್ಯವಾಗಿ ಪದ್ಮ ಪುರಾಣ, ಸ್ಕಂದ ಪುರಾಣ ಮತ್ತು ಆಚಾರ್ಯ ಪರಂಪರೆ ಬಹಳ ವಿಶೇಷವಾಗಿ ವಿವರಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಥಿಗೂ ಮಹತ್ವವಿದೆ, ಪ್ರತಿಯೊಂದು ನಕ್ಷತ್ರಕ್ಕೂ ದೈವತ್ವವಿದೆ, ಪ್ರತಿಯೊಂದು ಮಾಸಕ್ಕೂ ಒಬ್ಬ ದೇವನಿರುತ್ತಾನೆ. ಚೈತ್ರ ಬಂದರೆ ಯುಗಾದಿಯ ಸಂಭ್ರಮ, ವೈಶಾಖ ಬಂದರೆ ಧರ್ಮ ಸ್ನಾನದ ಮಹಿಮೆ, ಶ್ರಾವಣ ಬಂದರೆ ಭಕ್ತಿಯ ಮಳೆ, ಕಾರ್ತಿಕ ಮಾಸ ಬಂದರೆ ದೀಪಗಳ ದಿವ್ಯತೆ. ಹೀಗೆ ವೈಶಿಷ್ಟ್ಯ ಹೊಂದಿರುವಂತಹ ಮಾಸಗಳ ಮಧ್ಯೆ ಆ ಒಂದು ಮಾಸ ಬಂದಾಗ ಜನರು ಸ್ವಲ್ಪ ಹಿಂದೆ ಸರಿಯುತ್ತಾರೆ, ಯಾವ ಶುಭ ಕಾರ್ಯವನ್ನು ಸಹ ಮಾಡೋದಿಲ್ಲ. ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ, ಚಂದ್ರನ ಚಲನೆಯನ್ನು ಆಧರಿಸಿ ಚಾಂದ್ರಮಾನ, ಈ ಎರಡೂ ಗಣನೆಗಳ ಮಧ್ಯೆ ಉಂಟಾಗುವ ವ್ಯತ್ಯಾಸವನ್ನು ಸರಿಪಡಿಸಲು ಸುಮಾರು 32 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಮಲಮಾಸ ಎಂದು ಕರೆಯುತ್ತಾರೆ. ಖಗೋಳ ಶಾಸ್ತ್ರದ ಪ್ರಕಾರ ಸೌರಮಾನ ವರ್ಷದಲ್ಲಿ 365 ದಿನಗಳು ಹಾಗೂ ಚಂದ್ರನ ಚಲನೆಯನ್ನು ಆಧರಿಸಿದ ಆ ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳು ಮಾತ್ರ ಇರುತ್ತದೆ. ಇವೆರಡರ ಮಧ್ಯೆ ಇರುವಂತಹ ಆ ವ್ಯತ್ಯಾಸವನ್ನು ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸವು 3 ವರ್ಷಗಳಲ್ಲಿ ಒಟ್ಟುಗೂಡಿಸಿ ಸುಮಾರು 30-33 ದಿನಗಳಾಗುತ್ತದೆ, ಅಂದರೆ ಒಂದು ಮಾಸವಾಗುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಹಬ್ಬಗಳು ಮತ್ತು ಋತುಗಳು ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಲು ಪಂಚಾಂಗದಲ್ಲಿ 33 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಈ ಹೆಚ್ಚುವರಿ ತಿಂಗಳೇ ನಾವು ಅಧಿಕ ಮಾಸ, ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯುತ್ತೇವೆ. ಅದಕ್ಕೆ ಜ್ಞಾನಿಗಳು ಹೀಗೆ ಅಪ್ಪಣೆ ಕೊಡಿಸುತ್ತಾರೆ.

ಸಾಕ್ಷಾತ್ ಮಹಾವಿಷ್ಣು ಈ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಹಾಗೂ ಎಲ್ಲ ಮಾಸಗಳಲ್ಲಿಯೂ ಇದು ಬಹಳ ಶ್ರೇಷ್ಠವಾದ ಮಾಸ ಎಂದು ಅಪ್ಪಣೆ ನೀಡುತ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮಾಸಾನಾಂ ಪುರುಷೋತ್ತಮೋಹಂ, ಅಂತಹ ಅಧಿಕ ಮಾಸದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸುವಾಗ, ಇಂತಹ ಒಂದು ಅಧಿಕ ಮಾಸದ ಸಮಯದಲ್ಲಿ ಭಗವಂತನ ದಿವ್ಯನಾಮವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಭಗವಂತನ ಆಶೀರ್ವಾದದೊಂದಿಗೆ ಈ ದಿವ್ಯವಾದಂತಹ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಮಹಾತ್ಮೆಯ ದಿವ್ಯ ಕಥಾಭಾಗವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ.

ಹೀಗೆ ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದು ನಮಿಸಿದ್ದಾರೆ. ಗದ್ಗದಿತವಾದ ಕಂಠದಿಂದ ಗುಳೋ ಅಂತ ಹೇಳಿ ಅಳದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಧಿಕ ಮಾಸದ

ದೇವತೆಗಳೆಲ್ಲರೂ ಸಹ ಬ್ರಹ್ಮದೇವರ ಬಳಿ ಬಂದು, ಸ್ವಾಮಿ ಬ್ರಹ್ಮದೇವ, ನಾನೇನು ಅಪರಾಧ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಉದ್ಧರಿಸುವಂತ ಬೇಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ಇಡೀ ಜಗತ್ತನ್ನೇ ಸೃಷ್ಟಿಸಿದವ, ಆದರೆ ನನ್ನನ್ನು ಸೃಷ್ಟಿಸಿದ್ದು ಆ ಮಹಾವಿಷ್ಣು. ಹಾಗಾಗಿ ನಾನು ನಿಮಗೆ ಒಂದು ಸಲಹೆಯನ್ನ ನೀಡ್ತೇನೆ. ಈ ಕೂಡಲೇ ವೈಕುಂಠಕ್ಕೆ ಹೋಗಿ ಅಲ್ಲಿ ಶ್ರೀಹರಿಯ ಮೊರೆ ಹೋಗಿ ಆ ಪರಮಾತ್ಮನೇ ನಿಮಗೆ ದಾರಿ ತೋರ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ. ಇದನ್ನು ಕೇಳಿದಂತಹ ಅಧಿಕ ಮಾಸದ ಆ ಅಭಿಮಾನ

ನಿದ್ರೆಯಲ್ಲಿದ್ದರೆ ಇತ್ತ ಮಹಾಲಕ್ಷ್ಮೀ ದೇವಿ ಪಾದ ಸೇವೆಯಲ್ಲಿ ತೊಡಗಿದ್ದಾಳೆ. ಆ ದಿವ್ಯ ಸನ್ನಿಧಿಗೆ ಬಂದಂತಹ ಈ ಅಭಿಮಾನಿ ದೇವತೆಗಳು ಆ ಶ್ರೀಮನ್ನಾರಾಯಣನ ಮೊರೆ ಹೋಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.

ಹೀಗೆ ಆ ಭಗವಂತನ ಬಳಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಳತಾ ಇದ್ದಾರೆ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳು. ಕಣ್ಣೀರ ಧಾರೆಯನ್ನ ಸುರಿಸುತ್ತಾ, ಪ್ರಭು ನಾನೇನು ತಪ್ಪು ಮಾಡಿರುವೆ? ನನ್ನಿಂದಾದ ಅಪರಾಧವಾದರೂ ಏನು? ಲೋಕವೆಲ್ಲ ನನ್ನನ್ನು ತಿರಸ್ಕರಿಸ್ತಾ ಇದೆ. ನಾನು ಅಶುಭ ಎನ್ನುತ್ತಾರೆ, ನನ್ನನ್ನು ಮಲಮಾಸ ಎನ್ನುತ್ತಾರೆ, ನನಗೆ ದೇವತಾಧಿಪತ್ಯವಿಲ್ಲ, ನನಗೆ ಇನ್ನಿತರ ಮಾಸದಂತೆ ಗೌರವವೂ ಇಲ್ಲ. ನಾನು ಯಾರಿಗೆ ಶರಣಾಗಲಿ? ನನ್ನ ದುಃಖವನ್ನ ಯಾರು ಮುಂದೆ ಹೇಳಲಿ? ಸ್ವಾಮಿ ದಯಮಾಡಿ ನನ್ನನ್ನು ಉದ್ಧರಿಸು ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಕೃಪಾ ದೃಷ್ಟಿ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳ ಮೇಲೆ ಆಗ್ತದೆ. ಕರುಣಾಮಯಿಯಾದ ಶ್ರೀಮನ್ನಾರಾಯಣ ಕಣ್ಣನ್ನು ತೆರೆದು ಕೃಪಾ ದೃಷ್ಟಿಯನ್ನ ಬೀರಿದ್ದಾನೆ. ಆಗ ನಾರಾಯಣ ಹೇಳ್ತಾ ಇದ್ದಾನೆ, ನೀವು ದುಃಖಿಸುವ ಅವಶ್ಯಕತೆ ಇಲ್ಲ. ಲೋಕ ಯಾರನ್ನು ತಿರಸ್ಕರಿಸುತ್ತದೆಯೋ ಅವರನ್ನ ನಾನು ತಬ್ಬಿಕೊಂಡು ಕಾಪಾಡುತ್ತೇನೆ. ಎಲ್ಲರೂ ನಿನ್ನ ಕೈ ಬಿಟ್ಟರೂ ಸಹ ನಾನು ನಿನ್ನ ಕೈ ಬಿಡುವುದಿಲ್ಲ, ಚಿಂತೆ ದೂರ ಮಾಡು ಎಂದು ಶ್ರೀಹರಿ ತನ್ನ ಹಸ್ತವನ್ನ ತನ್ನ ಹೃದಯದ ಮೇಲಿಟ್ಟುಕೊಂಡು, ಈವರೆಗೆ ನೀನು ಅಧಿಕ ಮಾಸ ಮಲಮಾಸ ಎಂದು ಕರೆಯಲ್ಪಟ್ಟೆ, ಆದರೆ ಇಂದಿನಿಂದ ನೀನು ನನ್ನ ಹೆಸರನ್ನು ಧರಿಸು. ನಾನು ಪುರುಷೋತ್ತಮನಾಗಿರುವ ಕಾರಣ ಇನ್ನು ನೀನು ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯನ್ನು ಹೊಂದು ಲೋಕದಲ್ಲಿ ಅಂತ ಹೇಳಿ ಅಪ್ಪಣೆಯನ್ನ ನೀಡಿದ್ದಾನೆ. ಅದಕ್ಕೆ ಪದ್ಮಪುರಾಣ ಹೀಗೆ ಹೇಳುತ್ತದೆ,

ಶ್ರೀಹರಿ ಹೇಳ್ತಾನೆ, ಈ ಮಾಸ ನನಗೆ ಅತ್ಯಂತ ಪ್ರಿಯವಾದದ್ದು, ಆದ್ದರಿಂದ ಇದು ನನ್ನ ಹೆಸರನ್ನು ಧರಿಸಲಿ. ಹಾಗೆಯೇ ಈ ಮಾಸಕ್ಕೆ ನಾನೇ ಅಧಿದೇವತೆಯಾಗುತ್ತೇನೆ ಎಂದು ಆಜ್ಞಾಪಿಸಿದ್ದಾನೆ. ಈ ಮಾಸದಲ್ಲಿ ಯಾರು ನನ್ನನ್ನ ಸ್ಮರಿಸುತ್ತಾರೋ, ಯಾರು ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳನ್ನು ದಾನ ಧರ್ಮಗಳನ್ನು ಪಾರಾಯಣಗಳನ್ನು ಭಜನೆಗಳನ್ನು ಸತ್ಸಂಗಗಳನ್ನು ಮಾಡುತ್ತಾರೋ ಅವರಿಗೆ ನಾನು ಅಧಿಕ ಫಲವಾಗಿ ನಾನು ಕಾಣಿಸಿಕೊಂಡು ಅಧಿಕ ಫಲವನ್ನು ನಾನು ಕರುಣಿಸುತ್ತೇನೆ. ಇತರ ಕಾಲಗಳಲ್ಲಿ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಭಕ್ತರಿಗೆ ಲಭಿಸುತ್ತದೆ. ಇದು ವೈಭೋಗದ ಮಾಸವಲ್ಲ, ಇದು ಆತ್ಮಶುದ್ಧಿಗಾಗಿ ಆತ್ಮೋದ್ಧಾರಕ್ಕಾಗಿ ಮೀಸಲಿಟ್ಟಿರುವಂತಹ ಮಾಸವಾಗಿರುತ್ತದೆ. ಆದ್ದರಿಂದಲೇ ಪುರುಷೋತ್ತಮನಾದಂತಹ ನಾನು ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರಿಟ್ಟಿದ್ದೇನೆ. ಆಗ ಪರಮಾತ್ಮ ಶ್ರೀಮನ್ನಾರಾಯಣ ಹೀಗೆ ಹೇಳ್ತಾನೆ,

ಸಖ್ಯ, ಆತ್ಮನಿವೇದನೆ, ಹೀಗೆ ಯಾರು ಈ ನವವಿಧವಾದಂತಹ ಭಕ್ತಿಯಲ್ಲಿ ನನ್ನನ್ನು ಆರಾಧಿಸುವರೋ ಅವರಿಗೆ ನಾನು ಅಧಿಕವಾಗಿ ಫಲವನ್ನ ಕೊಡುತ್ತೇನೆ ಎಂದು ವಚನವಿತ್ತಿದ್ದಾನೆ ಆ ಶ್ರೀಮನ್ನಾರಾಯಣ. ಈ ಮಾಸದಲ್ಲಿ ಋಷಿಮುನಿಗಳು ಗೀತಾ ಪಾರಾಯಣ ಮಾಡ್ತಾ ಇದ್ರು, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ರು, ಭಾಗವತ ಶ್ರವಣ, ಭಾಗವತ ಪಾರಾಯಣ, ಅನ್ನದಾನ, ತುಳಸಿ ಪೂಜೆ ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ವಿಶೇಷ, ಬಹಳ ಪ್ರಿಯ. ಅದರಂತೆಯೇ ಹರಿನಾಮ ಸಂಕೀರ್ತನೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಆಚಾರ್ಯರು ಋಷಿಮುನಿಗಳು ಹಾಗೆ ಭಗವಂತನೇ ಅಪ್ಪಣೆ ಕೊಡಿಸಿದ್ದಾನೆ. ಇದಕ್ಕಿಂತ ಮಹಾಪುಣ್ಯಕರವಾದದ್ದು ಇನ್ಯಾವುದಿದೆ? ಹೀಗೆ ಲೋಕವು ತಿರಸ್ಕಾರ ಮಾಡಿದ್ದನ್ನ ಭಗವಂತನು ತನ್ನ ಹೆಸರಿನಿಂದ ಶ್ರೇಷ್ಠಗೊಳಿಸಿದ್ದಾನೆ. ಈ ಪುರುಷೋತ್ತಮ ಮಾಸವನ್ನ ಕುರಿತು, ಇದರ ಮಹಿಮೆಯನ್ನ ಕುರಿತು ಸ್ಕಂದ ಪುರಾಣ, ಪದ್ಮಪುರಾಣ, ನಾರದ ಪುರಾಣ, ಹೀಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದರಿಂದ ಎಷ್ಟು ಜನರು ಅಧಿಕ ಫಲವನ್ನ ಹೊಂದಿದ್ದಾರೆ ಎನ್ನುವಂತಹ ಕಥೆಗಳೂ ಸಹ ನಮಗೆ ದೊರೆಯುತ್ತದೆ. ಹೀಗೆ ಒಂದು ದಿನ ಏನಾಗುತ್ತೆ, ಯುಧಿಷ್ಠಿರ ಶ್ರೀಕೃಷ್ಣನ ಜೊತೆ ಲೋಕಾಭಿರಾಮವಾಗಿ ಮಾತಾಡ್ತಾ ಇರಬೇಕಾದ್ರೆ ಕೇಳ್ತಾನೆ, ಪ್ರಭು ಶ್ರೀಕೃಷ್ಣ, ಈ ಪುರುಷೋತ್ತಮ ಮಾಸಕ್ಕೆ ಏಕೆ ಇಷ್ಟು ಮಹಿಮೆ? ಈ ಮಾಸದಲ್ಲಿ ಮಾಡಿದಂತಹ ಭಕ್ತಿ ಏಕೆ ಅನಂತ ಫಲ ಕೊಡುತ್ತದೆ? ಇದರ ಮಹಿಮೆ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಧರ್ಮರಾಯನೇ, ಒಂದು ಪುರಾತನ ಪ್ರಸಂಗವನ್ನ ನಾನು ನಿನಗೆ ಹೇಳುತ್ತೇನೆ, ಕೇಳು. ಪೂರ್ವಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ತನ್ನ ಪತ್ನಿಯೊಂದಿಗೆ ಒಂದು ಗ್ರಾಮದಲ್ಲಿ ವಾಸವಿರ್ತಾನೆ. ಆದರೆ ಆತ ಧರ್ಮನಿಷ್ಠನು ಹಾಗೂ ವಿಷ್ಣು ಭಕ್ತನಾಗಿರುತ್ತಾನೆ. ಪ್ರತಿದಿನವೂ ಸಹ ಏಕಾದಶಿಯವರ ಮನೆಯಲ್ಲಿ ಅವನು ಆಚೆ ಹೋಗಿ ಏನಾದರೂ ಭಿಕ್ಷೆ ಬೇಡಿ ತಂದಿದ್ದೇನಾದರೂ ಇದ್ದರೆ ಆ ಹೊತ್ತಿಗೆ ಅವರಿಗೆ ಆಗ್ತಾ ಇತ್ತು. ಇಷ್ಟು ಕಡು ಬಡತನವಿದ್ದರೂ ಸಹ, ದಾರಿದ್ರ್ಯವಿದ್ದರೂ ಸಹ ನನ್ನ ನಾಮಸ್ಮರಣೆಯನ್ನ ಬಿಡಲಿಲ್ಲ ಆ ಬ್ರಾಹ್ಮಣ. ಹೀಗೆ ಒಮ್ಮೆ ಅವರ ಊರಿಗೆ ಒಬ್ಬ ಮಹಾತ್ಮರು ಬಂದು ಜನರ ಎಲ್ಲರಿಗೂ ಸಹ, ಇನ್ನೇನು ಪುರುಷೋತ್ತಮ ಮಾಸ ಬರ್ತಾ ಇದೆ, ಅಧಿಕ ಮಾಸ ಬರ್ತಾ ಇದೆ, ಅದರ ಮಹತ್ವವನ್ನ ತಿಳಿಸಲು ಪ್ರಾರಂಭ ಮಾಡಿದ್ದಾರೆ. ಈ ಮಾಸದಲ್ಲಿ ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳು ಭಾಗವತ ಪಾರಾಯಣವನ್ನ ಮಾಡಿಸಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ಹರಿನಾಮ ಸಂಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಮಾಸದ ಮಹತ್ವವನ್ನ ಹೇಳ್ತಾ ಇರಬೇಕಾದ್ರೆ ಇವನಿಗೆ ಅನ್ನಿಸುತ್ತೆ, ಹಾಗಾದರೆ ನಾನು ಭಗವಂತನ ನಾಮಸ್ಮರಣೆ ಮಾಡೋದಲ್ವೇ, ಅದೇನು ನನಗೆ ಕಷ್ಟವಾದದ್ದಲ್ಲ, ಯಾಗ ಯಜ್ಞ ಹವನ ಹೋಮ ಮಾಡಿಸೋದಕ್ಕೆ ನನಗೆ ಅಷ್ಟು ಸೌಖ್ಯವಿಲ್ಲ, ಆದರೆ ಭಗವಂತನ ಭಕ್ತಿಯನ್ನ ನಾನು ಮಾಡ್ತೇನೆ, ಈ ಅಧಿಕ ಮಾಸದ ವ್ರತವನ್ನ ನಾನು ಕೈಗೊಳ್ಳುತ್ತೇನೆ ಅಂತ ಹೇಳಿ

ಸಂಕಲ್ಪ ಮಾಡಿದ್ದಾನೆ. ಅಂತೆಯೇ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನ ತುಳಸಿ ದಳಗಳಿಂದ ಪೂಜೆ ಮಾಡಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂಬುದಾಗಿ ಆ ಶ್ರೀಮನ್ನಾರಾಯಣನ ಜಪ ಮಾಡ್ತಾ ಕುಳಿತಿದ್ದಾನೆ. ಪ್ರತಿದಿನವೂ ಸಹ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ದಾನೆ. ಶಕ್ತಿಗೆ ತಕ್ಕಂತೆ ಅವನ ಬಳಿ ಏನಿತ್ತೋ ಸ್ವಲ್ಪ ಭಾಗ ಅದರಲ್ಲಿ ದಾನವನ್ನು ಸಹ ಮಾಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಅವನ ಧರ್ಮಪತ್ನಿ ದುಃಖದಿಂದ ಕೇಳ್ತಾಳೆ, ಸ್ವಾಮಿ ನಮಗೆ ತಿನ್ನೋದಿಕ್ಕೇನು ಇಲ್ಲ, ದಾರಿದ್ರ್ಯವಿದೆ, ಅಂಥದ್ರಲ್ಲಿ ನೀವು ದಾನವನ್ನ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ಭಗವಂತನನ್ನ ಭಕ್ತಿ ಮಾಡಿದರೆ ಅವನನ್ನ ಆರಾಧಿಸಿದವರನ್ನ ಆತ ಯಾವತ್ತೂ ಸಹ ಕೈ ಬಿಡೋದಿಲ್ಲ, ಹಾಗಾಗಿ ನೀನು ಚಿಂತೆ ದೂರ ಮಾಡು ಎಂಬುದಾಗಿ ಅವಳನ್ನ ಸಮಾಧಾನ ಪಡಿಸಿದ್ದಾನೆ. ಇನ್ನೇನು ಈ ಅಧಿಕ ಮಾಸವು ಕಳೆಯತೊಡಗಿತು. ಆ ಮಾಸದ ಕೊನೆಯ ದಿನ ಆ ಬ್ರಾಹ್ಮಣ ಪೂರ್ಣ ಉಪವಾಸವಿದ್ದ, ಶ್ರೀಹರಿಯ ನಾಮಸ್ಮರಣೆಯಲ್ಲಿ ತೊಡಗಿದ್ದ, ತುಳಸಿ ದಳಗಳಿಂದ ಪರಮಾತ್ಮನನ್ನ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣವೇ ಆ ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಅವರ ಮನೆಗೆ ಬರ್ತಾನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಏನಾದರೂ ಆಹಾರ ಸಿಗಬಹುದಾ ಎಂದಾಗ ಮನೆಯಲ್ಲಿ ಇದ್ದದ್ದು ಸ್ವಲ್ಪವೇ ಆಹಾರ, ಆದರೂ ಸಹ ಈತ ಯೋಚನೆ ಮಾಡ್ದ, ಅತಿಥಿ ದೇವೋ ಭವ ಅಭ್ಯಾಗತ ಸ್ವಯಂ ವಿಷ್ಣು ಎಂಬಂತೆ ಇದ್ದ ಸ್ವಲ್ಪ ಆಹಾರವನ್ನೇ ಅತಿಥಿಗಳಿಗೆ ಸಮರ್ಪಣೆ ಮಾಡಿದ. ವೃದ್ಧನು ಆನಂದದಿಂದ ಆಹಾರವನ್ನ ಸೇವಿಸಿದ ಕ್ಷಣವೇ ಅವನಿಗೆ ಆನಂದವಾಗಿ ಆ ವೃದ್ಧನ ದೇಹದಿಂದ ದಿವ್ಯ ಪ್ರಕಾಶವಾದಂತಹ ತೇಜೋಮಯವಾದಂತಹ ಕಿರಣಗಳು ಹೊರಹೊಮ್ಮತೊಡಗಿತು. ಅವನೇ ಶಂಖ ಚಕ್ರ ಗದಾ ಪದ್ಮಧಾರಿ ಆಗಿರುವಂತಹ ಮಹಾವಿಷ್ಣುವು, ಸಾಕ್ಷಾತ್ ಮಹಾವಿಷ್ಣುವು ಅವರ ಮನೆಯಲ್ಲಿ ಸಾಕ್ಷಾತ್ಕಾರವಾಗಿ ಅವರಿಗೆ ದರ್ಶನವನ್ನ ನೀಡಿದ್ದಾರೆ. ಈ ಬ್ರಾಹ್ಮಣ ದಂಪತಿಗಳು ಆನಂದಾಶ್ಚರ್ಯದಿಂದ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ಎದ್ದು ನಿಂತಿದ್ದಾರೆ. ಶ್ರೀಹರಿ ಹೇಳ್ತಾನೆ, ಈ ನನ್ನ ಆಧಿಪತ್ಯವಿರುವಂತಹ ಪುರುಷೋತ್ತಮ ಮಾಸದಲ್ಲಿ ನೀವು ಮಾಡಿದಂತಹ ಶ್ರದ್ಧೆ, ಭಕ್ತಿ, ಉಪವಾಸ, ದಾನ ಧರ್ಮಗಳು, ಅತಿಥಿ ಸತ್ಕಾರ ನನಗೆ ಅತ್ಯಂತ ಪ್ರೀತಿಯಾಗಿದೆ. ಇಂತಹ ದಾರಿದ್ರ್ಯದಲ್ಲಿಯೂ ನನ್ನ ಸ್ಮರಣೆಯನ್ನ ನೀವು ಬಿಟ್ಟಿಲ್ಲ, ಆದ್ದರಿಂದ ನಾನು ನಿಮ್ಮ ದಂಪತಿಗಳಿಗೆ ಪ್ರಸನ್ನನಾಗಿದ್ದೇನೆ. ಹೀಗೆ ಆ ಬ್ರಾಹ್ಮಣ ದಂಪತಿಗಳಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಕಡೆಗೆ ಮೋಕ್ಷವನ್ನು ಸಹ ಆ ಪರಮಾತ್ಮ ಅನುಗ್ರಹಿಸಿದನಂತೆ. ಈ ಕಥೆಯನ್ನ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಧರ್ಮರಾಯನೇ, ಈ ಪುರುಷೋತ್ತಮ ಮಾಸದಲ್ಲಿ ಮಾಡಿದಂತಹ ಸಣ್ಣ ಪುಟ್ಟ ಪುಣ್ಯ ಕಾರ್ಯಗಳು ಸಹ ಅಧಿಕ ಫಲವನ್ನು ನೀಡುತ್ತದೆ. ಹೀಗಾಗಿ ಭಗವಂತನಿಗೆ ಭಕ್ತಿ ಮುಖ್ಯವೇ ವಿನಃ ಮತ್ತಿನ್ನಾವುದೂ ಅಲ್ಲ. ಈ ಕಲಿಯುಗದಲ್ಲಿ ಮಾನವ ಜನ್ಮ ದೊರಕಿದೆ ಅಂದಾಕ್ಷಣವೇ ನಮಗೆ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ, ಶ್ರವಣ ಮಾಡುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿ ಈ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಅದಕ್ಕೆ ಹೀಗೆ ಹೇಳ್ತಾರೆ,

ಭಗವಂತ ಭಕ್ತ ಪುಂಡಲೀಕನಿತ್ತ ಒಂದು ಇಟ್ಟಿಗೆಯ ಮೇಲೆ ನಿಲ್ಲಲಿಲ್ಲವೆ. ಕಡುಬಡವ ವಿಪ್ರ ಸುಧಾಮನಿತ್ತ ಒಂದು ಹಿಡಿ ಅವಲಕ್ಕಿಗೆ ಅಖಿಳಾರ್ಥವನ್ನಿತ್ತು ಪ್ರೀತಿ ತೋರಿದ್ದಾನೆ. ಅದಕ್ಕಾಗಿಯೇ ಶ್ರೀ ವ್ಯಾಸತೀರ್ಥರು ಹೀಗೆ ಅಪ್ಪಣೆ ಕೊಡಿಸ್ತಾರೆ.

ನಾವು ತಿಳಿಯದೆ ಬೆಂಕಿಯನ್ನ ಮುಟ್ಟಿದರೆ ಅದು ಹೇಗೆ ಸುಡುತ್ತದೆಯೋ, ಹಾಗೆ ಅಚಾನಕವಾಗಿ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುತ್ತೆ. ಆ ಪರಮಾತ್ಮನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುವುದೇ ಭಕ್ತಿ. ಇದನ್ನು ಪಡೆದವನೇ ಭಕ್ತ ಸುಧಾಮ, ಭಕ್ತ ಪ್ರಹ್ಲಾದ, ಹೀಗೆ ಅನೇಕಾನೇಕ ಮಹಾ ಸಾಧು ಸಂತರೇನು ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದಾರೆ, ಅವರೆಲ್ಲರೂ ಸಹ ಭಗವಂತನನ್ನ ತಮ್ಮ ಸ್ನೇಹಿತರಂತೆ ಭಾವಿಸಿ ಭಗವಂತನ ಭಕ್ತಿಯನ್ನ ಬಿಟ್ಟರೆ ಮತ್ತಿನ್ನಾವುದು ಶಾಶ್ವತವಿಲ್ಲ ಅಂತ ಹೇಳಿ ಅಪ್ಪಣೆ ಕೊಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ. ಅಂಥದ್ರಲ್ಲಿ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿದ್ರೆ, ಅನೇಕಾನೇಕ ಪ್ರವಚನಗಳು, ಹರಿನಾಮ ಸಂಕೀರ್ತನೆಗಳು ನಮಗೆ ಲಭ್ಯವಿದೆ. ಕೇವಲ ಅದನ್ನ ಶ್ರವಣ ಮಾಡಿ ನಾವು ಭಗವಂತನ ಬಳಿ ಹೋಗೋಣ, ಮೋಕ್ಷದ ಮಾರ್ಗವನ್ನ ಹಿಡಿಯೋಣ ಅಂತ ಹೇಳಿ ಆ ಜ್ಞಾನಿಗಳು ಏನು ಈ ಮಾರ್ಗವನ್ನ ತೋರಿಸಿಕೊಟ್ಟಿದ್ದಾರೋ ಅಂತಹ ಮಾರ್ಗವನ್ನ ನಾವು ಪರಿಪಾಲನೆ ಮಾಡೋಣ ಎನ್ನುವಾಗ, ಇಂತಹ ದಿವ್ಯವಾದಂತಹ ಅಧಿಕ ಮಾಸ ಮಹಾತ್ಮೆ ಎನ್ನುವಂಥದ್ದು ನಮ್ಮ ಉನ್ನತಿಗಾಗಿ, ಆತ್ಮೋದ್ಧಾರಕ್ಕಾಗಿ ಭಗವಂತನೇ ಸೃಷ್ಟಿ ಮಾಡಿರುವಂತಹ ಒಂದು ಅಧಿಕ ಹೆಚ್ಚುವರಿ ಮಾಸ ಇದಾಗಿದೆ. ವೈಭವದ ಜೀವನವನ್ನ ಬಿಟ್ಟು ಸಾಧಾರಣ ಜೀವನವನ್ನ ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಈ ಒಂದು ಮಾಸವಾದರೂ ಕಳೆಯೋಣ ಅಂತ ಹೇಳ್ತಾ, ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಈ ಮಾಸದಲ್ಲಿ ಹರಿನಾಮ ಸಂಕೀರ್ತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ಪಡೆದು ಆ ಪುರುಷೋತ್ತಮನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಇಂತಹ ಅಧಿಕ ಮಾಸದಲ್ಲಿ ಒಂದು ಶ್ಲೋಕವನ್ನ ಶ್ರವಣ ಮಾಡಬೇಕು, ಹೇಳ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಗೋ

ಹೀಗೆ ಈ ಅಧಿಕ ಮಾಸದ ಸಂದರ್ಭದಲ್ಲಿ ಪುರುಷೋತ್ತಮ ಮಾಸದ ಮಹತ್ಮೆಯನ್ನ ತಾವೆಲ್ಲರೂ ಸಹ ಶ್ರವಣ ಮಾಡಿದ್ದೀರಾ. ಭಗವಂತ ನಿಮಗೆ ಎಲ್ಲರಿಗೂ ಸಹ ಅಧಿಕ ಫಲವನ್ನ ಕೊಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿವ್ಯವಾದಂತಹ ಕಥಾಭಾಗಕ್ಕೆ ಮಂಗಳವನ್ನ ಹಾಡಿ ಮುಕ್ತಾಯ ಮಾಡೋಣ.

ಇದುವರೆಗೆ ಅನಗಾ ಪ್ರಸಾದ್ ಅವರಿಂದ ಕಥಾ ಅಧಿಕ ಮಾಸದ ಮಹತ್ವ ಕೇಳಿದಿರಿ. ಜೊತೆಗೆ ಕೀಬೋರ್ಡ್ ನುಡಿಸಿದವರು ಜಿ ಶ್ರೀನಿವಾಸಯ್ಯ, ಕೊಳಲು ನುಡಿಸಿದವರು ಡಿ ಎ ಸುನಿಲ್ ಹಾಗೂ ತಬಲಾ ನುಡಿಸಿದವರು ದೀಪಕ್ ದೇಸಾಯಿ.

0: इसके साथ ही ये समाचार बुलेटिन समाप्त हुआ।
1: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಇದುವರೆಗೆ 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 11:05:30. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಅಲ್ಲಿಯವರೆಗೆ ನಿಮ್ಮ ಬಾನುಲಿ ಬಂಧು ರೇವಣ್ ಸಿದ್ದನಿಗೆ ಅಪ್ಪಣೆ ಕೊಡಿ. ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.